ಪ್ರಿಯ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಈ ದಿನದ ಮುದ್ರಣ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.

ಕೃಷಿಕರೆ, ನಿಮ್ಮ ತೋಟಗಳಲ್ಲಿ ಮಣ್ಣಿನ ಗುಣಮಟ್ಟ ಏಕೆ ಕಡಿಮೆಯಾಗಿದೆ ಎಂದು ಯೋಚಿಸುತ್ತಿದ್ದೀರಾ? ಇಂದಿನಿಂದಲೇ ಈ ಯೋಚನೆಯನ್ನು ಬಿಟ್ಟು ತೋಟಗಳಿಗೆ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿರಿ. ಏಕೆಂದರೆ ಈ ಸಾವಯವ ಗೊಬ್ಬರದಲ್ಲಿ ರಾಸಾಯನಿಕ ಗೊಬ್ಬರಗಳಲ್ಲಿ ಇರುವಂತೆ ಇನ್ನೂ ಹೆಚ್ಚಿನ ಸಾರಜನಕ, ರಂಜಕ ಮೊದಲಾದಂತಹ ಅಂಶಗಳು ಇರುತ್ತದೆ, ಹಾಗೂ ಮಣ್ಣಿಗೆ ಯಾವುದೇ ರೀತಿ ಹಾನಿಯಾಗುವುದಿಲ್ಲ. ಇದರ ಜೊತೆಗೆ ಜೇಡಿ ಮಣ್ಣನ್ನು ಸಹ ಹಾಕಬಹುದು. ಬೆಳೆಗೆ ದೀರ್ಘಕಾಲದ ರಸವತ್ತಾದ ಸಾರವನ್ನು ಈ ಸಾವಯವ ಗೊಬ್ಬರ ನೀಡುತ್ತದೆ. ಈ ಗೊಬ್ಬರದಿಂದ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಸಾವಯವ ಗೊಬ್ಬರ ಬಳಸಿ ತೋಟಗಳನ್ನು ಬೆಳೆಸಿ.

ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

0: ากมือ
1: ಕೇಳುಗರೆ, ನಿಮಗೆ ಆರೋಗ್ಯದ ಬಗ್ಗೆ ಮಾಹಿತಿ ಬೇಕೇ? ಹಾಗಾದರೆ ಕೇಳಿ, ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕಾರ್ಯಕ್ರಮಗಳನ್ನು ನಿಮ್ಮ ಮೆಚ್ಚಿನ 90.4 ತರಂಗಾಂತರಗಳಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಜಾಹೀರಾತುಗಳಿಗಾಗಿ 256-999 ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ.

ചെടി ഇരിക്കാൻ പിയ നമ്മൾ ചെറിയ ചെറിയ

0: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಕುಮಾರ್ ಅಂತ ಹೇಳ್ಬಿಟ್ಟು, ಕೃಷಿ ಅಧಿಕಾರಿ ಕೃಷಿ ಇಲಾಖೆ ಬೂದಿಕೋಟೆ. ಬಂದಿದಾರಲ್ಲ ಒಳ್ಳೆ ಒಳ್ಳೆ ರೈತರು ಬಂದಿದ್ದಾರೆ. ನಮ್ಮ ರೆಡಿಯವರು ಬಂದಿರೋದ್ರಿಂದ ನಮ್ಗೆ ಒಳ್ಳೆ ಒಂದು ಸಂತೋಷದ ವಿಷಯ. ಯಾಕಂದ್ರೆ ನಾವ್ ಎಷ್ಟೇ ಬುಕ್ ಅಲ್ಲಿ ಓದ್ಬೋದು, ಏನ್ ಮಾಡ್ಬೋದು, ಬಟ್ ಅವ್ರು ರಿಯಲ್ ಸೈಂಟಿಸ್ಟ್. ಅವ್ರ ಹೊಲದಲ್ಲಿ ಕೆಲಸ ಮಾಡಿ, ತೋಟದಲ್ಲಿ ಕೆಲಸ ಮಾಡಿ, ಅವ್ರಿಗೆ ಏನು ಕಷ್ಟ ಅನುಭವ ಏನಿದೆ, ಯಾವ್ದನ್ನ ಬಳಸ್ಬೇಕು ಯಾವ್ದನ್ನ ಬಳಸಬಾರ್ದು ಅಂತೇಳಿ ನನಗೆ ಇನ್ನು 10 ವರ್ಷ ಆದ್ರೂ ಎಕ್ಸ್ಪೀರಿಯನ್ಸ್ ಬರಲ್ಲ. ಅದು ಅವ್ರ ತಗೊಂಡಿದ್ದಾರೆ. ಹಾಗಾಗಿ ಅವ್ರು ನಿಮ್ಮ ಹತ್ರ ಇರ್ತಕ್ಕಂಥದ್ದು ಎಲ್ಲ ನಮ್ಮ ಎಲ್ಲರ ಒಂದು ಸಂತೋಷ ಅಂತ ನಾನು ಭಾವಿಸ್ತಾ. ನಾವು ಮೇನ್ ಕೃಷಿ ಇಲಾಖೆಯಿಂದ ಇವತ್ತು ಏನಪ್ಪ ಬಂದಿರೋದು ಅಂತಂದ್ರೆ, ಯಥೇಚ್ಛವಾಗಿ ನಾವು ಇವಾಗ ಕೆಮಿಕಲ್ಸ್ ಬಳಸ್ತಾ ಇದ್ದೀವಿ. ರೆಡ್ಡಿ ಅವ್ರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ. ಅವ್ರು ಅದರಲ್ಲೂ ಮುಳುಗಿ ಎದ್ದು ಬಿಟ್ಟು ಇವಾಗ ಆಚೆ ಬಂದಿದ್ದಾರೆ ಅವ್ರು. ಆಯ್ತಾ, ನೀವು ಎಲ್ಲರೂ ಏನ್ ಮಾಡಿದ್ರು, ಇನ್ನು ಮುಳುಗ್ತಾ ಇದೀವಿ. ಆಚೆ ಬರೋದು ಅನ್ನೋದು ಗೊತ್ತಿಲ್ಲ. ಆಯ್ತಾ, ಕೆಮಿಕಲ್ಸ್ ನ ನಾವು ಯಥೇಚ್ಛವಾಗಿ ಬಳಸ್ತಾ ಇದೀವಿ. ಇದು ಕೇಂದ್ರ ಸರ್ಕಾರದ ಗಮನಕ್ಕಿದೆ. ಆಯ್ತಾ, ಅದ ಹಾಗಾಗಿ ನಮ್ಗೆ ಕೇಂದ್ರ ಸರ್ಕಾರದಿಂದನೇ ಒಂದು ಇದು ಕೊಟ್ಟಿದ್ದಾರೆ ಶೆಡ್ಯೂಲ್. ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ರಾಸಾಯನಿಕ ಇದನ್ನು ಬಳಸಿ ಆರೋಗ್ಯ ಹಾಳು ಮಾಡ್ಕೋತಾ ಇರೋದು, ಮತ್ತೆ ಜನರ ಆರೋಗ್ಯ ಹಾಳು ಮಾಡ್ತಾ ಇರೋದು ಡಿಸ್ಟಿಕ್ ಅಲ್ಲಿ ಯಾವ್ದಾದ್ರು ಟಾಪ್ ಅಲ್ಲಿ ಇದಾವೆ ಅಂತಂದ್ರೆ, ಈಗ 4 ಜಿಲ್ಲೆ ಕೊಟ್ಟಿದ್ದಾರೆ ಈ ತರ ಟ್ರೈನಿಂಗ್ ಮಾಡಿ ರೈತರಿಗೆ ಅರಿವು ಮೂಡಿಸ್ಬೇಕು ಅಂತೇಳಿ. ಅದರಲ್ಲಿ ಕೋಲಾರ ಜಿಲ್ಲೆ ಕೂಡ ಒಂದು. ಆಯ್ತಾ, ಇನ್ ಲೆಕ್ಕ ಕೇಳಿ ನಾವ್ ಎಷ್ಟು ಯೂಸ್ ಮಾಡ್ತಾ ಇದೀವಿ ಅಂತೇಳಿ. ಅದು ಏನು ಹೆಂಗೆ ಅಂತ ನಾನು ಹೇಳ್ತೀನಿ. ಅವರ ನಮ್ಮ ರೆಡ್ಡಿಯವರು ಸ್ವಲ್ಪ ಹೇಳಿದಾರೆ, ನಾನು ಅದಕ್ಕೆ ಹೇಳ್ತೀನಿ. ಅದ್ರ ಬಗ್ಗೆ ನಿಮ್ಗೆ ಒಂದು ಅರಿವು ಮೂಡಿಸೋ ಪ್ರೋಗ್ರಾಮ್ ಮಾಡೋದಕ್ಕೆ ನಾವು ಇವತ್ತು ಇಲ್ಲಿ ನಡೆದಿದ್ವಿ. ಎಲ್ಲರೂ ಬಂದಿದ್ರ ತುಂಬಾ ಸಂತೋಷ. ಏನಾಗ್ತಾ ಇದೆ ಅಂತಂದ್ರೆ, ಇವಾಗ ಫಸ್ಟ್ ನೀವೆಲ್ಲ ಮಾಡ್ತಾ ಇದ್ರಿ ಕೃಷಿ ಮಾಡಿರೋದು, ನೀವೆಲ್ಲ ಚೆನ್ನಾಗಿ ನೋಡ್ಬಿಟ್ಟಿದ್ರಿ. ಹೌದಿಲ್ಲ, ಚಿಕ್ಕವಾಗಿಂದ ಅವಾಗ ಏನ್ ಮಾಡ್ತಾ ಇದ್ರೆ, ಎಲ್ಲ ಸಿಪ್ಪೆ ಗೊಬ್ಬರ ಹಾಕ್ತಾ ಇದ್ರು, ಊಟ ಗೊಬ್ಬರ ಇಲ್ಲ. ಅದಲ್ಲನಪ್ಪ, ಎಲ್ಲ ಊಟ ಮಾಡ್ತಾ ಇದ್ವಿ, ಚೆನ್ನಾಗಿದ್ವಿ. ಇವೆಲ್ಲ ಹಳೆ ಇಂಜಿನ್ಗಳು, ನಿಮ್ಗಿರೋಷ್ಟು ಶಕ್ತಿ ನಮ್ಗಿಲ್ಲ, ನಮ್ಮ ಮಕ್ಕಳು ಇನ್ನೂ ಇರೋದಿಲ್ಲ. ಯಾಕೆ ಅಂದ್ರೆ ನಾವು ತಿಂತಾ ಇರ್ತಕ್ಕಂತ ಆಹಾರ ಅಷ್ಟು ಕಲುಷಿತ ಆಗಿದೆ. ಕಲುಷಿತ ಆಗ್ಬೇಕಂದ್ರೆ ಏನ್ ಕಾರಣ? ನೀರ್ ಕಾರಣ ಅಲ್ಲ, ಭೂಮಿ ಕಾರಣ ಅಲ್ಲ, ನಾವು ಭೂಮಿಗೆ ಆಡ್ ಮಾಡ್ತಕ್ಕಂತ ರಾಸಾಯನಿಕಗಳು ಅದಕ್ಕೆ ಪ್ರಮುಖ ಕಾರಣ ಆಗ್ಬಿಟ್ಟು. ಆಯ್ತಾ, ಇವಾಗ ಕ್ಯಾನ್ಸರ್ ಅಂತಂದ್ರೆ ನೀವು ಫಸ್ಟ್ ಎಲ್ಲೋ ಒಂದ್ ಕಡೆ ಕೇಳ್ತಾ ಇದ್ರಿ, ಅದು ಗೊತ್ತಿದ್ರು ಕೂಡ ಅದಂಗೆ ಏನೋ ದೊಡ್ಡ ಕಾಯಿಲೆ ಬಂದಿತ್ತು ಅಂತ ಹೇಳ್ಬಿಟ್ಟು ಹಂಗೆ ಹೊರಟೋಗ್ತೇವೆ, ಗೊತ್ತಾಗ್ತಾನೆ ಇರ್ಲಿಲ್ಲ. ಇವಾಗ ಕ್ಯಾನ್ಸರ್ ಎಷ್ಟು ಬೇಕು, ಪ್ರತಿಯೊಂದು ಊರಲ್ಲೂ ನಿಮ್ಗೆ ಕ್ಯಾನ್ಸರ್ ಪೇಷಂಟ್ ಒಬ್ರು ಇಬ್ಬರಿದ್ದೇ ಇರ್ತಾರೆ. ಅದರಲ್ಲಿ ಯಾಕಾಗ್ತದೆ ಅಂದ್ರೆ, ಈ ಡೈರೆಕ್ಟ್ ಆಗಿ ನಾವು ಜಾಸ್ತಿ ಯಥೇಚ್ಛ ಕೆಮಿಕಲ್ಸ್ ಉಪಯೋಗಿಸಿ ಆಯ್ದ್ರಿಂದ ಬರ್ತಕ್ಕಂತ ಪ್ರಾಡಕ್ಟ್ ನಾವೇನ್ ತಿಂತಾ ಇದೀವಿ, ಆಹಾರ ಪದಾರ್ಥಗಳು, ಅದರಿಂದ ಹೆಚ್ಚು ಕಡಿಮೆ ಆಗಿ ಈ ತರ ಆಗ್ತಾ ಇದೆ. ಹಾಗಾಗಿ ಇವಾಗ ಇನ್ನೊಂದು ಹೇಳ್ಬೇಕಂತಂದ್ರೆ, ನಿಮ್ಗೆ ಈ ರಾಜಸ್ಥಾನ ಮತ್ತೆ ಪಂಜಾಬ್ ಅಲ್ಲಿ ಯಥೇಚ್ಛವಾಗಿ ಬೆಳೀತಾರೆ ಈ ಭತ್ತ ಮತ್ತೆ ಗೋಧಿ ಎಲ್ಲ, ಅದಕ್ಕೂ ಕೂಡ ಕೆಮಿಕಲ್ಸ್ ಜಾಸ್ತಿ ಹಾಕ್ತಾರೆ. ಯಾವಾಗ ಯೂರಿಯಾ ಎಸ್ಪೆಷಲಿ ಯೂರಿಯಾ ಎಲ್ಲ ಜಾಸ್ತಿ ಹಾಕಿ ಹಾಕಿ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಕ್ಯಾನ್ಸರ್ ಪೇಷಂಟ್ ಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಆಯ್ತಾ, ಅಲ್ಲಿ ಕ್ಯಾನ್ಸರ್ ಟ್ರೈನ್ ಅಂತಾನೆ ಮಾಡಿದ್ದಾರೆ ಪಂಜಾಬ್ ಇಂದ ಡೈಲಿ. ಏನಕ್ಕೆ ಇದು ಬಿಕನೇರ್ಗೆ, ರಾಜಸ್ಥಾನ ನಲ್ಲಿ ಬಿಕನೇರ್ ಅಂತ ಐತೆ, ಅಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಜಾಸ್ತಿ ಇದಾವೆ. ಅಲ್ಲಿ ಡೈಲಿ ಕೀಮೋಥೆರಪಿಗೆ ಹೋಗ್ಬಿಟ್ಟು ಬರೋದಕ್ಕೆ ಕ್ಯಾನ್ಸರ್ ಟ್ರೈನ್ ಅಂತಾನೆ ಒಂದು ಟ್ರೈನ್ ಗೆ ಹೆಸರಿಟ್ಬಿಟ್ಟವ್ರೆ. ಆಗ ಟ್ರೈನ್ ವಿಶೇಷ ಏನಪ್ಪ ಅಂದ್ರೆ, ಆ ಟ್ರೈನ್ ಬಂದ್ರೆ ನೀವು ಯಾರನ್ನ ನೋಡಿದ್ರು, ಯಾರನ್ನ ಕೇಳಿದ್ರು, ಕ್ಯಾನ್ಸರ್ ಪೇಷಂಟ್. ನಾನು ಹಾಸ್ಪಿಟಲ್ ಹೋಗ್ತಾ ಇದ್ದೀನಿ, ಕೀಮೋಥೆರಪಿ ತಗೊಂಡ್ ರೆಡಿ ಥೆರಪಿ ಮಾಡಿಸ್ಕೊಂಬರಕ್ ನಾನು ಹಾಸ್ಪಿಟಲ್ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಷ್ಟೊಂದು ಅಲ್ಲಿ ಡಿಸೀಸು ಕಾಯಿಲೆ ಜಾಸ್ತಿ ಆಗಿದೆ. ಆ ಕಾಯಿಲೆಗಳು ಆ ಪರಿಸ್ಥಿತಿ ನಮ್ಮ ರೈತರಿಗೆ ಬರೋದು ಬೇಡ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮದ ಒಂದು ಉದ್ದೇಶ, ಮೇನ್ ಉದ್ದೇಶ. ಇವಾಗ ಇದೇನು ಹೊಸ ಜ್ಞಾನ ಅಲ್ಲ, ಇದನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದು ಅದು ಪೊಲ್ಯೂಷನ್ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ಕಡಿಮೆ ಯೂಸ್ ಮಾಡ್ಬೇಕಷ್ಟೇ. ಕಡಿಮೆ ಯೂಸ್ ಮಾಡ್ಬೇಕಂದ್ರೆ ಆಲ್ರೆಡಿ ಇಲ್ಲೊಬ್ಬ ಪರಿಣಿತರು ಇದಾರೆ ಆಲ್ರೆಡಿ ರೈತರು, ಇವ್ರು ಜಾಸ್ತಿ ಯೂಸ್ ಮಾಡಿ ಏನ್ ಪ್ರಾಬ್ಲಮ್ ಆಗಿದೆ ಮತ್ತೆ ಅದನ್ನ ಯಾವ ರೀತಿ ಕಡಿಮೆ ಮಾಡ್ಬೇಕು ಅಂತೇಳಿ ಅವ್ರು ಆಲ್ರೆಡಿ ತಿಳ್ಕೊಂಡು ಅವ್ರು ಈಚೆ ಬಂದಿದ್ದಾರೆ. ಇವಾಗ ಅವರು ರೆಡ್ಡಿ ಅವ್ರು ಏನ್ ಇವತ್ತು ಮಾಡ್ತಾ ಇಲ್ಲ, ನಾನು ಇಲ್ಲಿ ಕೃಷಿ ಅಧಿಕಾರಿ ಬಂದಾಗಿಂದ ನನಗೆ ಆಮೇಲೆ ಒಂದು ವರ್ಷಕ್ಕೆ 2 ವರ್ಷಕ್ಕೆ ಅವ್ರು ಪರಿಚಯ ಆಗಿದೆ. ಅವಾಗಿಂದ ಅವರು ಟ್ರೈಕೋಡರ್ನ ನಮ್ಮ ಆಫೀಸ್ ಅಲ್ಲಿ ಸುಮಾರು ಜನಕ್ಕೆ ನಾವು ರೈತರಿಗೆ ಕೇಳ್ಕೊತೀವಿ, ತಗೊಂಡೋಗಿ ತಗೊಂಡೋಗಿ ಅಂತೇಳಿ. ಯಾರು ತಗೊಂಡೋಗಲ್ಲ, ಅವರು ಸರ್ ಎಷ್ಟಿದ್ರೆ ಅಷ್ಟು ಕೊಡಿ ನಮ್ಗೆ ಟ್ರೈಕೋಡರ್ಮ, ನಾನು ತಗೊಂಡೋಗ್ತೀನಿ ಅಂತೇಳಿ ಅವ್ರು ತಗೊಂಡೋಗಿ ಅವ್ರ ಜಮೀನ್ಗೆ ಉಪಯೋಗಿಸ್ತಾ ಇದಾರೆ. ಇದೆಲ್ಲ ನಾವು ಕಲಿಬೇಕು ಬೇರೆಯವ್ರನ್ನ. ಇವಾಗ ಎಲ್ಲ ನಾನೇ ಮಾಡಿ ನಾನೇ ಕಲಿಬೇಕಂತಂದ್ರೆ ಆಗಲ್ಲ. ಪಕ್ಕದವ್ರು ಏನ್ ಮಾಡ್ತಾ ಇದ್ರೆ ನೋಡ್ಬಿಟ್ಟು ಅದ್ರಲ್ಲಿ ಏನ್ ಚೆನ್ನಾಗಿದೆ ನಮ್ಗೆ, ನಮ್ಗೇನ್ ಅನುಕೂಲ ಆಗುತ್ತೆ ಅನ್ನೋದನ್ನ ನಾವು ನೋಡಿ ಕಲಿಬೇಕು. ಆತರ ಇವಾಗ ಅಂಗಡಿಗೆ ಹೋಗ್ತಾ ಇದ್ರೆ ಎಲ್ಲ ಬೆಳೆ ಮಾಡ್ತಾ ಇದ್ರ, ನಮ್ದು ಮೇನ್ ಪ್ರಾಬ್ಲಮ್ ಏನಾಗ್ತಾ ಇರೋದು ಅಂತಂದ್ರೆ ಬೆಳೆ ಪರಿವರ್ತನೆ ಇಲ್ಲ. ಬೆಳೆ ಪರಿವರ್ತನೆ ಅಂದ್ರೆ ಒಂದ್ ಬೆಳೆ ಆದ್ಮೇಲೆ ಬೇರೆ ಡಿಫ್ರೆಂಟ್ ಬೆಳೆ ಮಾಡ್ಬೇಕು. ಹೌದಿಲ್ಲ, ನಾವೇನ್ ಮಾಡ್ತಾ ಇದ್ವಿ, ರಾಗಿ ಮತ್ತೆ ತೊಗರಿ ಎಲ್ಲ ಮರ್ತೋಗಿದ್ವಿ ಬಿಡೆ, ಶೇಂಗಾ ಎಲ್ಲ ಬೆಳೆಯೋದೆಲ್ಲ ಬಿಟ್ಬಿಟ್ಟಿದೀವಿ. ನಾವು ಬಿಟ್ಟಿದ್ದೇ ಇಲ್ಲ, ಕೇಳಿದ್ರೆ ಅಂದಿರು ಸಾರ್ ಇದು ಸಾರ್ ಅದು ಸಾರ್ ಅಂತಾರೆ. ಟೊಮೊಟೋಗ ಅಂಗಡಿಗೆ ಬರಲ್ಲ, ನವಿಲಿಗೆ ಬರಲ್ಲ, ಮತ್ತಿಲ್ಲ ಅದಕ್ಕೆ ಹೋದ್ರೆ ಅಂಗಡಿ ಪ್ರಾಬ್ಲಮ್ ಇಲ್ಲ. ನೀವು ಟೊಮೊಟೋನಾರು ಕೋಸ್ಲಾರು ಬಂದ್ಬಿಟ್ರು ಅಂದ್ರೆ ನವಿಲಿಗೆ ಬಂದು ತಿಂದಾಗ್ತಾವೆ. ಹೌದಿಲ್ಲ, ರಾಗಿನ ಆದ್ರೆ ಅಲ್ಲೊಂದಲ್ಲೊಂದು ತಿಂದ್ಬಿಟ್ಟು ಏನೋ ಮೇಲ್ಗಡೆ ಕಟ್ ಮಾಡ್ತಾವ್, ಮತ್ತೆ ಬೇಕಾದ್ರೆ ಚಿಗುರು ಬರ್ತದೆ. ನಿಮ್ ಕೋಸ ನವಿಲಿಗೆ ತಿಂದಾಕ್ರೆ ಬರ್ತದಲ್ಲಪ್ಪ, ಅದಕ್ಕೆ ಮಾತ್ರ ಅಂಗಡಿ ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಅಂಗಡಿ ಪ್ರಾಬ್ಲಮ್ ಇರೋದು ಅದಕ್ಕೆ ರಾಗಿಗೆ ಶೇಂಗಾಗೆ. ಆಯ್ತೋ ಇರ್ಲಿ, ಅದಕ್ಕೂ ಪ್ರಾಬ್ಲಮ್ ಐತಿ, ಇದಕ್ಕೂ ಪ್ರಾಬ್ಲಮ್ ಐತೆ.
1: ಬೆಳೆ ಮಾಡಿದ್ರೆ ಒಂದೇ ರೈಟಿಗೆ ಎಷ್ಟು ಹೋಗ್ಬಿಡ್ತಾರೆ?
0: ಶೇಂಗಾ, ಶೇಂಗಾಗೆ ಎಷ್ಟು ಹಾಕ್ತೀವಿ ನಾವು ಈಗ ಬಂಡವಾಳ?
1: ಎಷ್ಟು ಹಾಕಿರ್ಲಿ
0: ಕಡಿಮೆ ತಾನೆ
1: ತಾಟ ಹತ್ರ ಹೋಗ್ಬಿಡಲ್ಲ.
0: ನಾನು ಹೇಳ್ತಾ ಇರೋದು ಏನಂದ್ರೆ, ಇವಾಗ ನಾನು ಯಾರ್ದನ್ನ ಕೇಳಿದ್ರೆ ಅಪ್ಪ ಕಡಲೆ ಕಾಯ್ಬಿಡಿ ಯಾವ್ದು, ನಾನು ಕೆಲವು ಬೆಂಡಗನಲ್ಲಿ ಇಲ್ಲಿ ಕದ್ರಿ ಲೇಪಾಕ್ಷಿ ಅಂತ ಹೇಳ್ಬಿಟ್ಟು ಒಂದು ವೆರೈಟಿ ತರಿಸಿದ್ದೆ. ಎಷ್ಟು ಒಂದು ಗಿಡಕ್ಕೆ ಇನ್ನೂ ಕೈ ಬಿಡ್ತದೆ
1: ಬೆಳೀತಾ ಇದೆ ಇವಾಗ. ಅಂದಿನ ಒಂದ್ ನೈಟ್ ಬಂದೆ ಬಂದ್ರೆ
0: ನಿದ್ದೆ
1: ಮಾಡಿದ್ರೆ ಟೊಮಾಟ ಕಾಲಿಂಗ್ ಮಾಡ್ತೀವಲ್ಲ ಅದೇ ರೀತಿ
0: ಅಂತ
1: ರೈತರು ನೀರಿನ ಅದು ಮಾಡ್ತಾ ಇದ್ದಾರೆ. ನೀರಿನ ಪಾಪ ಇದು ಮಾಡಿ
0: ಅದೇ ಅದೇ ಹೇಳ್ತೀನಿ ನಾನು, ಅದನ್ನೇ ಹೇಳ್ತೀನಿ. ಇವಾಗ ನೀರಿದೆ ಅಂತ ಹೇಳ್ಬಿಟ್ಟು ನಾವು ಅದನ್ನೇ ಬೆಳೆದು ಅದು ಸೂಕ್ತ ಅಲ್ಲ. ಇವಾಗ ನಮ್ ರೈತರು ಮನಸ್ಥಿತಿ ಹೆಂಗಿದೆ ಇಲ್ಲಿ, ಆಸೆ ಅನ್ನೋದು ಆಸೆ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳ್ಬಿಟ್ಟು ಗೌತಮ ಬುದ್ಧ ಸಾವಿರಾರು ವರ್ಷಗಳ ಹಿಂದೆ ಹೇಳ್ಬಿಟ್ಟು ಹೋಗ್ಬಿಟ್ಟವ್ ನಾನು ಜೀವನ ಅರ್ಥ ಕುಡಿದ್ಬಿಟ್ಟು ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟವ್ ನಾನು. ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಜೀವನ ಆರಾಮಾಗಿರ್ತದೆ. ಬಟ್ ನಾವು ಅರ್ಥ ಮಾಡ್ಕೊಳ್ಳಲ್ಲ, ನಾವು ಇನ್ನೂ ಅವ್ರಿಗಿಂತ ಬುದ್ಧಿವಂತರ ಇದ್ದೇವೆ. ನಾವು ನೋಡಕ್ ಹೋಗ್ತೀವಿ, ಲಾಸ್ಟ್ ಏನಾಗ್ತದೆ ಕಾಲು ಜಾರಿ ಬೀಳ್ತೀವಿ, ಸುಮಾರು ದಿನ ಬಿದ್ದಿದೀವಿ ಆಯ್ತಾ. ಇವಾಗ ನಾನು ಹೇಳಕ್ ಹೊರಟಿರೋದು ಏನಪ್ಪ ಅಂತಂದ್ರೆ, ಬೆಳೆ ಪರಿವರ್ತನೆ. ಇವಾಗ ನೀನ್ ಟೊಮೆಟೊ ಬೀಳ್ತೀನಿ ಬೆಳೆ, ನಾನೇನ್ ಬೇಡ ಅಂತ ಹೇಳಲ್ಲ, ಕೋಸ್ ಬೀಳ್ತಾ ಇದೆ ಬೆಳಿ, ಅದ್ ಬೆಳೆ ಪರಿವರ್ತನೆ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ ನಾವು? ಬೆಳೆ ಪರಿವರ್ತನೆ ಮಾಡಿದ್ರೆ ಟೊಮೆಟೊ ಹಾಕಿದಕ್ ನೆಕ್ಸ್ಟ್ ರಾಗಿ ಹಾಕ್ಬೇಕು, ಇಲ್ಲ ನೆಲಗಡಲೆ ಹಾಕ್ಬೇಕು, ಇಲ್ಲ ತೊಗರಿ ಹಾಕ್ಬೇಕು. ನೀನ್ ಟೊಮೆಟೊ ಹಾಕಿದೀನಿ ನಾನು ಕೋಸ್ ಹಾಕ್ತೀನಿ ಅಂತಂದ್ರೆ ಅದು ಆಗ್ತಾ ಇಲ್ಲ. ಯಾಕಂದ್ರೆ ಅವೆಲ್ಲ ಆಲ್ಮೋಸ್ಟ್ ತರಕಾರಿ ಬೆಳೆಗಳು, ಒಂದೇ ಜಾತಿ ಒಂದೇ ಕುಟುಂಬಕ್ಕೆ ಸೇರಿದ ಬೆಳೆಗಳು ಇರ್ತವೆ. ನಾನ್ ಟೊಮೆಟೊ ಹಾಕ್ಬಿಟ್ಟು ಆಲೂಗಡ್ಡೆ ಹಾಕ್ತೀನಿ ಅಂತಂದ್ರೆ ಆಗಲ್ಲ. ಇವಾಗ ಇದರಲ್ಲಿ ಆದಾಯ ಕಡಿಮೆ ನಾನು ಒಪ್ಕೋತೀನಿ, ಅಂದ್ರೆ ಏನಪ್ಪ ಇದ್ರಲ್ಲಿ ಒಂದು ಗ್ಯಾರಂಟಿ. ಇವಾಗ ಸರ್ಕಾರದವರು ಒಂದು ಕ್ವಿಂಟಲ್ ರಾಗಿಗೆ 5,205 ರೂಪಾಯಿ ಮಾಡಿದ್ರು ಈ ಸೀಸನ್ ಗೆ. ನೆಕ್ಸ್ಟ್ ಆಗ್ತಿರಲ್ಲ ನೀವು ಮಾರ್ಚ್ ಅಲ್ಲಿ ಎಷ್ಟು ಬರ್ತದೆ ನಿಮ್ಗೆ 5,205 ರೂಪಾಯಿ ಬರ್ತದಪ್ಪ ಒಂದು ಕ್ವಿಂಟಲ್ ರಾಗಿಗೆ. ಇದರಲ್ಲಿ ಗ್ಯಾರಂಟಿ ಐತೆ, ನೀನ್ 20 ಕ್ವಿಂಟಲ್ ಬೆಳೆದ್ರೆ ಅಷ್ಟು ದುಡ್ಡು ಬಂದೇ ಬರ್ತದೆ ಅಂತೇಳಿ. ನೀವು ಟೊಮೆಟೊ ಹಾಕಿದ್ರೆ ಯಾರನ್ನ ಗ್ಯಾರಂಟಿ ಕೊಡ್ತೀರಾ? ನನ್ಗೆ 1 ಲಕ್ಷ ರೂಪಾಯಿ ಬಂದೇ ಬರ್ತದೆ, ಇಲ್ಲ 5 ಲಕ್ಷ ಬಂದೇ ಬರ್ತದೆ ಅಂತೇಳಿ ಗ್ಯಾರಂಟಿ ಐತಾ? ಇಲ್ಲ. ಅವಾಗ ನಿಮ್ ಲಾಸ್ಟ್ ನೀವು ಕಡಿಮೆ ಮಾಡ್ಕೊಂಡು ಬಾಡ್ರಿ, ಟೊಮೆಟೊ ಮಾಡ್ರಿ, ನಿಮ್ ಅದೃಷ್ಟ ಚೆಕ್ ಮಾಡ್ತೇವೆ, ನಾವೇನ್ ಬೇಡನಲ್ಲ. ನೆಕ್ಸ್ಟ್ ಆ ಟೊಮೆಟೊ ಹಾಕಿರೋ ಜಮೀನಿಗೆ ನೀವು ರಾಗಿ ಹಾಕಿ, ನೀರು ಇರ್ತವೆ, ನೀರಾವರಿ ಇರ್ತದೆ. ಇವಾಗ ವರ್ಷ 9 ಕಾಲ ಬೆಳೆಯತಕ್ಕಂತ ರಾಗಿಗೆ ಕೂಡ ಬಂದಿದ್ದಾವೆ ಆಯ್ತಾ. ನೀವು ವರ್ಷ ಪೂರ್ತಿ ಬೆಳಿಬಹುದು, ಬೇಸಿಗೆನಲ್ಲಿ ಬೆಳಿಬಹುದು, ಮುಂಗಾರಲ್ಲಿ ಬೆಳಿಬಹುದು, ಹಿಂಗಾರಲ್ಲಿ ಬೆಳಿಬಹುದು, ಅಂತ ತಿಳಿಗಳು ಕೂಡ ನಮ್ಮ ಹತ್ರ ಇದಾವೆ. ನಾವು ಬೇಕಾದಷ್ಟು ಹೆಲ್ಪ್ ಮಾಡ್ತೀವಿ ರೈತರಿಗೆ ಬೆಳಿ. ಅದಾದ್ಮೇಲೆ ಇನ್ನೊಂದು ಕೋಸ ಹಾಕ್ತೀರಾ ಹಾಕಿ, ಇಲ್ಲ ಹೂವು ಹಾಕ್ತೀರಾ ಹಾಕಿ, ಅದಾದ್ಮೇಲೆ ಒಂದು ನೆಲಗಡಲೆ ಹಾಕಿ. ಅವಾಗ ನಿಮ್ ಜಮೀನು ಏನಾಗುತ್ತಂದ್ರೆ ಅದು ಒಳ್ಳೆ ಫಲವತ್ತತೆ ಆಗಿರ್ತದೆ. ಮೇನ್ ಬೆಳೆ ಪರಿವರ್ತನೆ ಮಾಡೋದು ಏನಕ್ಕೆ ಅಂತಂದ್ರೆ, ಇವಾಗ ಟೊಮೆಟೊದಲ್ಲಿ ಇರ್ತಕ್ಕಂಥ ರೋಗ ಇರ್ತದಲ್ಲ, ಅದ್ರಲ್ಲಿ ಏನ್ ರೋಗಾಂಶಗಳು ಇರ್ತವೆ, ಅವು ಅದೇ ಬೆಳೆ ನೀವು ಬೆಳೀತಾ ಇದ್ರೆ, ಇವಾಗ ನೋಡಿದ್ರೆ ನೀವು ಟೊಮೆಟೊ ಕೀಳ್ತಾರೆ ಅದೇ ಪೇಪರ್ಲ್ಲಿ ಇನ್ನೊಂದ್ಸರಿ ಉಂಟಲ್ಲ, ಏನಾಗುತ್ತೆ ಆ ರೋಗ ಅಲ್ಲೇ ಇರ್ತದೆ, ಆ ಮಣ್ಣಲ್ಲೇ ಇರ್ತದೆ, ಆ ಎಲೆಗಳಲ್ಲೇ ಇರ್ತದೆ, ಮತ್ತೆ ನೀನ್ ಬೆಳೆ ರೆಡಿ ಆಗೋಷ್ಟೇ ಆ ರೋಗ ಅದಕ್ಕೆ ಅಟ್ಯಾಕ್ ಆಗುತ್ತೆ. ಅದು ಊಟ ಅಲ್ಲಿಗೆ ಸಿಗ್ತಾ ಇವೆ, ನೀವು ಕಂಟಿನ್ಯೂಸ್ ಆಗಿ ಬೆಳೆ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಆ ರೋಗಗಳಿಗೆ ಅಲ್ಲಿ ಊಟ ಸಿಗ್ತಾ ಇವೆ. ಅವು ಆರಾಮಾಗಿ 1-2 ಆಗ್ತದೆ, 2-4 ಆಗ್ತಾ ಇದಾವೆ. ಅದನ್ನ ನಾವು ಕಟ್ ಮಾಡ್ಬೇಕಲ್ಲ, ಕಟ್ ಮಾಡ್ಬೇಕಾನೆ. ಕಟ್ ಮಾಡೋದು ಯಾವಾಗ ಅಂದ್ರೆ ಅದಕ್ಕೆ ಊಟ ಇಲ್ಲದೆ ಇರ್ತಕ್ಕಂತ ಬೆಳೆ ಹಾಕ್ಬೇಕು. ಇವಾಗ ರಾಗಿ ಇದು ಟೊಮೆಟೊಗ್ ಬರ್ತಕ್ಕಂತ ರೋಗಗಳು ರಾಗಿಗೆ ಬರಲ್ಲ. ನೀನ್ ಅವಾಗ ರಾಗಿ ಬೆಳೆ ಎತ್ಕೊಂಡು ಆ ಟೊಮೆಟೊ ಬೆಳೆ ಇದ್ರಲ್ಲಿ ಟೊಮೆಟೊ ಆದ್ಮೇಲೆ ಹಾಕಿದ್ರೆ ಅಲ್ಲಿ ಏನ್ ರೋಗಾಂಶಗಳಿದ್ದು ಅವೆಲ್ಲ ಕ್ಲೀನ್ ಆಗಿ ಸತ್ತೋಗ್ತವೆ. ಆಮೇಲೆ ನಿಮ್ದು ಭೂಮಿ ಏನಿದೆ ಅದು ಹೊಸ ಟೊಮೆಟೊ ಬೆಳೆ ಬೆಳೆಯೋದಕ್ಕೆ ಸಿದ್ಧ ಆಗುತ್ತೆ. ಇದು ಬೆಳೆ ಪರಿವರ್ತನೆ. ನಾವ್ ಇವತ್ತು ಹೇಳ್ಬೇಕಂದ್ರೆ 90% ನಾವೇನ್ ಪ್ರಾಬ್ಲಮ್ ಇಲ್ಲಿದೀವಿ ರೆಡ್ಡಿ ಅವರ, ಅದಕ್ಕೆಲ್ಲ ಕಾರಣ ಈ ಬೆಳೆ ಪರಿವರ್ತನೆ ಇಲ್ದೇ ಇರೋದೇ ಮೈನ್. ನೀವು ತೊಗರಿ ಬೆಳಿತೀರ ಅಂತೇಳಿ ಎಷ್ಟು ಎಲೆ ಉದುರಿಸುತ್ತದೆ, ಅದ್ರ ಜೊತೆಗೆ ಅದ್ರಲ್ಲಿ ಬೇರುಗಳಲ್ಲಿ ಗಂಟುಗಳು ಇರ್ತವೆ. ಆ ಗಂಟುಗಳು ಏನಪ್ಪ ಮಾಡ್ತವೆ ಅಂತಂದ್ರೆ, ನಿಮ್ಮ ಇದರಲ್ಲಿ ನಮ್ಮ ವಾತಾವರಣದಲ್ಲಿ ಇರ್ತಕ್ಕಂತ ಸಾರಜನಕ ನೈಟ್ರೋಜನ್ ಅನ್ನ ಅವು ಭೂಮಿಗೆ ಹಿಡಿದು ಸೇರಿಸ್ತವೆ ಒಳಗಡೆಗೆ. ಅದರಲ್ಲಿ ಬ್ಯಾಕ್ಟೀರಿಯಾ ಇರ್ತದೆ, ಅಥವಾ ನಮ್ಗೆ ಅನುಕೂಲ ಆಗ್ತಕ್ಕಂತ ಬ್ಯಾಕ್ಟೀರಿಯಾ ಇರ್ತದೆ. ನೀವು ಗೊಬ್ಬರನೇ ಹಾಕ್ಬೇಕಾಗಿಲ್ಲ ತೊಗರಿಗೆ, ಯೂರಿಯಾ ಗೊಬ್ಬರನೇ ಹಾಕ್ಬೇಕಾಗಿಲ್ಲ, ಯಾಕಂದ್ರೆ ಯೂರಿಯಾ ಗೊಬ್ಬರನ ಅವೇ ಪ್ರೊಡ್ಯೂಸ್ ಮಾಡ್ಕೊಳ್ತಾರೆ. ಅವುಗಳು ಬೇಕಾದಷ್ಟು ಪ್ರೊಡ್ಯೂಸ್ ಮಾಡೋದಲ್ಲದೆ ಭೂಮಿಯೊಳಗಡೆಗೂ ಕೂಡ ಕಳಿಸ್ತವೆ. ತೊಗರಿ, ನೆಲಗಡಲೆ ಇಂತ ಬೆಳೆಗಳು ಆಯ್ತಾ, ಇದೆಲ್ಲ ನಾವು ಏನ್ ಮಾಡ್ತಾ ಇದ್ವಿ ಗೊತ್ತಿಲ್ಲದಿಲ್ಲ, ಎಲ್ಲರಿಗೂ ಗೊತ್ತಿರೋದೆ. ಬಟ್ ಏನ್ ಮಾಡ್ತಾ ಇದ್ವಿ, ನಿರಾಸೆಯಿಂದ ಏನಾಗ್ತಾ ಇದೆ, ಬೆಳೆದಿದ್ದಕ್ಕೆ ಬೆಳೆಯೋದು, ಅದನ್ನ ಹಾಕಿದ್ದನ್ನ ಹಾಕೋದು, ಏನು ಹಾಕೋವಾಗ ಎಲ್ರಿಗೂ ಇರ್ತದೆ ಈಕಿತ ಟೊಮೆಟೊ ಹಾಕ್ತೀನಿ ನಾನು 1 ಲಕ್ಷ ಬರ್ತದೆ ಸಾಲಗಳೆಲ್ಲ ತೀರೋಗ್ತವೆ ಅಂತೇಳಿ. ತೀರ್ಲಿ, ಎಲ್ರು ಚೆನ್ನಾಗಿರ್ಬೇಕು ಅನ್ನೋದೇ ತಾನೇ ನಮ್ಮ ಉದ್ದೇಶ. ತೀರಿದ್ರೆ ಓಕೆ, ತೀರ್ತಾಯ್ತಾ? ನೋಡ್ತಾ ಇದ್ರಲ್ಲಿ ನೀವು ಸುಮಾರು ದಿನ ಹಾಕಿದ್ರೆ ತೀರ್ತೈತಲ್ಲಪ್ಪ. ಇಲ್ಲ, ಒಂದ್ಸರಿ 50 ಲಕ್ಷ ಬರ್ತದೆ ನಮ್ ರೈತರು ಇದಕ್ಕತ್ತದ ಸರಿ, 50 ಲಕ್ಷ ಬಂದಾಗ ಏನೋ ಬಂಗಾರಪೇಟೆಯಲ್ಲಿ ಒಂದ್ ಸೈಟೋ ಇಲ್ಲ ಏನೋ ಒಂದ್ ಹೆಣ್ಮಕ್ಳಿಗೆ ಏನೋ ಒಂದು ಒಡವೆ ಮಾಡಿ ಎತ್ತಿಟ್ರೆ ಬುದ್ಧಿವಂತರ ಆಗ್ತೀವಿ, ಅದು ಮಾಡ್ತಾ ಇಲ್ಲ. ಇಲ್ಲ, ಈಗ 50 ಲಕ್ಷ ಬಂದೈತೆ, ನೆಕ್ಸ್ಟ್ ಇಯರ್ ಏನ್ ಬರ್ತದೆ 1 ಕೋಟಿ ಬರ್ತದೆ. 50 ಲಕ್ಷಕ್ಕೆ ಇನ್ನ 10 ಲಕ್ಷ ಸಾಲ ಮಾಡು, ಇನ್ನೊಂದ್ 4 ಎಕರೆ ಲೀಸ್ ತಗೋ, ಇನ್ನೊಂದ್ 2 ಬೋರ್ ಹಾಕು, ಇದೇ ಆಗ್ತಾ ಇರೋದು ಇವಾಗ. ಹೌದಿಲ್ಲ? ಇವಕರು ಎಲ್ಲ ಕೆಲವರು ದೊಡ್ಡವರೆಲ್ಲ ಹಂಗೆ ಮಾಡ್ತಾ ಇರೋದು, ನೆಕ್ಸ್ಟ್ ಬರ್ತದೆ ಬರ್ತದೆ ಅಂತ ಹೇಳಿ ಮಾಡ್ತಾ ಇದಾರೆ, ಬಟ್ ಬರ್ತಾ ಇಲ್ಲ. ಆದ್ರೆ ಕೃಷಿ ಆತರ ಅಲ್ಲ, ಇದು ವ್ಯಾಪಾರ ಅಲ್ಲ, ಇದು ನಾವು ಭೂಮಿ ಜೊತೆ ಇರ್ತಕ್ಕಂತ ಸಂಬಂಧ. ಭೂಮಿಗೆ ಒಂದು ಜೀವ ಇದೆ, ಅದಕ್ಕೊಂದು ಪ್ರಾಣ ಇದೆ. ನಾವು ಅದನ್ನ ಪ್ರಾಣನೇ ತೆಗೆದ್ಬಿಟ್ಟು ನಾವು ಬೆಳೆ ಮಾಡ್ತೀವಿ ಅಂತಂದ್ರೆ ಆಗಲ್ಲ. ಅದಕ್ಕೆ ಏನ್ ಬೇಕೋ ಅದು ಸೇರಿಸ್ತಾ ಇರ್ಬೇಕು. ಅದೆಲ್ಲ ಸೇರಿಸೋದು ಆದ್ರ ಮಾತ್ರ ಆರ್ಗ್ಯಾನಿಕ್. ನಾವ್ ಯಾವತ್ತು ಈ ಊಟ ಮಾಡ್ಬೇಕಾದ್ರೆ ಏನ್ ತಿಂತೀವಿ? ಮುದ್ದೆ, ಅನ್ನ, ಸಾಂಬಾರು, ಎಲ್ಲ ಪಲ್ಯ ಇಲ್ಲ ಎಲ್ಲ ತಿಂತೀವಿ. ನಮ್ಮ

0: ರಾಸಾಯನಿಕ ಗೊಬ್ಬರಗಳು ಏನಿದೆ ಅವ್ರು ಪಲ್ಯ ತರದ ಅಷ್ಟೇನೆ. ಏನೋ ಅವಾಗ ಅವಾಗ ಸ್ವಲ್ಪ ಹಾಕೋಬೇಕು. ಯಾವಾಗ್ಲೂ ತಿನ್ನೋದೇನು ಮುದ್ದೆ, ಅನ್ನ, ಸಾಂಬಾರು ಇವು ಜಾಸ್ತಿ ಇರ್ಬೇಕು. ಅವೇನಾದ್ರೂ ನಾವು ಯೂಸ್ ಮಾಡ್ಬೇಡ ಅಂತ ಹೇಳ್ತಾ ಇಲ್ಲ, ಅದನ್ನ ಕಡಿಮೆ ಪ್ರಮಾಣದಲ್ಲಿ ನಾವು ಉಪಯೋಗಿಸ್ಕೊಂಡ್ರೆ ಅವಾಗ ಡೆವಲಪ್ಮೆಂಟ್ ಆಗುತ್ತೆ. ನನ್ನ ಒಂದು ಸ್ವಂತ ಅನುಭವ ಎಲ್ಲ ಬಂದು, ನಾನು ಇವಾಗ ರಾಗಿ ಉಳಿದೀನಿ ಆಯ್ತಾ, ಸ್ವಲ್ಪ ರಾಗಿ ಉಳಿದೀನಿ. ಅಲ್ಲೊಂದು ಸ್ವಲ್ಪ ಎಲ್ಲ ಗಿಲೀಜು ಗಿಡ ಜಾಸ್ತಿ ದಿವಸದಿಂದ ಉಳಿರಿಲ್ಲ, ಇವಾಗ ಉಳಿದೀನಿ. ಎಲ್ಲ ಎಲೆ ಎಲ್ಲ ಉದುರ್ತಾ ಇತ್ತು, ಎಲ್ಲ ಒಂಥರ ಏನು ಬೆಳೆ ಮಾಡಿಲ್ಲ ಆ ಇದ್ರಲ್ಲಿ ಮಾತ್ರ ಒಂದು ಸ್ವಲ್ಪ ಒಂದು ಗುಂಟೆಯಲ್ಲಿ. ಇನ್ ಪಕ್ಕದಲ್ಲೆಲ್ಲ ಏನೋ ಸ್ವಲ್ಪ ಬೆಳೆ ಮಾಡ್ತಿದ್ವಿ. ಇವಾಗ ಉಳಿದ್ರೆ ರಾಗಿ ಇದ್ರಲ್ಲಿ ಏನು ಗೊಬ್ಬರನೇ ಹಾಕಿಲ್ಲ, ಪೂರ್ಣ ಸಖತ್ತ ಬೆಳೆದೈತೆ. ಈ ಕಡೆ ಡೆವಲಪ್ಮೆಂಟ್ ಇಲ್ಲ. ಅದ್ರ ಅರ್ಥ ಏನು, ತಿಪ್ಪೆ ಗೊಬ್ಬರ ಸೇರಿಸೋದ್ರಿಂದ ಅಲ್ಲೇ ನಮ್ಮ ಕಣ್ಣಲ್ಲಿ ರಿಸಲ್ಟ್ ಆಲ್ರೆಡಿ ನೀವು ನೋಡಿದಿರ, ನಾನು ನೋಡಿದೀನಿ. ಅದಕ್ಕೆ ನಾವ್ ಹೇಳೋದೇನಪ್ಪ ಅಂತಂದ್ರೆ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಮಾಡ್ಬೇಕು. ಬಟ್ ಬರೀ ಆರ್ಗ್ಯಾನಿಕ್ ಮಾಡಕ್ಕಾಗತ್ತಾ? ಆಗಲ್ಲ. ಆಯ್ತಾ, ಇದು ಏನಾಗ್ತಾ ಇದೆ ಅಂದ್ರೆ ಬ್ಯಾಲೆನ್ಸ್ಡ್. ಇವಾಗ ಶ್ರೀಲಂಕಾ ಅವರು ಇದಾರೆ, ಶ್ರೀಲಂಕಾ ಅವರು ಪ್ರೈಮ್ ಮಿನಿಸ್ಟರ್ ಏನ್ ಹೇಳ್ಬಿಟ್ರು ಅಂದ್ರೆ ನಮ್ಗೆ ಕೆಮಿಕಲ್ ಅಗ್ರಿಕಲ್ಚರ್ ಬೇಡ, ಆರ್ಗ್ಯಾನಿಕಲ್ ಕೆಮಿಕಲ್ ಇಲ್ಲ ಇರಲ್ಲ ಅಂತಂದ್ ಮಾಡ್ಬೇಕು ನೀವು. ಅದೇ ಹೇಳ್ತಾ ಇರೋದು, ಇವಾಗ ಅಂಗಡಿಗಳಲ್ಲೇ ನೀವು ಕೆಲವು ಕಡೆ ಮೋಸ ಮಾಡ್ತಾ ಇದಾರೆ, ಅಂಗಡಿಗಳಲ್ಲಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಯೂಟ್ಯೂಬ್ಗಳಲ್ಲಿ ಆಗಿರ್ಬೋದು, ಯಾವ್ದನ್ನು ಎತ್ಕೊಂಡ್ ಬಂದು ಅದೆಲ್ಲ ಡೀಟೇಲ್ ಹೇಳ್ತೀನಿ ನಿಮ್ಗೆ. ಇದೆಲ್ಲ ಮಾಡಿ ರೈತರಿಗೆ ಮೋಸ ಆಗ್ತಾ ಇದೆ. ಈ ಶ್ರೀಲಂಕಾ ಅವ್ರದ್ದು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅವ್ರೇನ್ ಮಾಡಿದ್ರು, ನಮ್ಗೆ ಇನ್ಮೇಲೆ ಕೆಮಿಕಲ್ ಬೇಡ ಅಂತ ಹೇಳ್ಬಿಟ್ಟು ಬೇರೆ ದೇಶಗಳಿಂದ ಆಮದು ಮಾಡ್ಕೊತಾ ಇದ್ರು ಗೊಬ್ಬರಗಳು. ಅಲ್ಲಿ ಪ್ರೊಡ್ಯೂಸ್ ಆಗಲ್ಲ ಯಾವ್ದು ಆ ದೇಶದಲ್ಲಿ. ಸೊ ಬೇರೆ ನಮ್ಮ ದೇಶದಲ್ಲೂ ಕೂಡ ಕೆಲವೊಂದು ಗೊಬ್ಬರಗಳು ನಾವು ಇಲ್ಲಿ ಉತ್ಪಾದನೆ ಮಾಡಲ್ಲ, ಬೇರೆ ದೇಶದಿಂದ ತರ್ಸ್ಕೋಬೇಕು. ಆಯ್ತಾ, ಅವ್ರು ಆತರ ತರ್ಸ್ಕೋತಾ ಇದ್ರು. ಒಂದೇ ನೈಟ್ ಎಲ್ಲ ಸ್ಟಾಪ್ ಮಾಡ್ಬಿಟ್ರು, ನಮ್ಗೆ ಇದ್ರ ಸವಾಸನೆ ಬೇಡ, ನಾವು ಆರ್ಗ್ಯಾನಿಕ್ ಹೋಗ್ತೀವಿ ಅಂತ ಹೇಳಿ. ಸರಿ, ಆರ್ಗ್ಯಾನಿಕ್ ಹೋದ್ರು, ಬರೀ ತಿಪ್ಪೆ ಗೊಬ್ಬರ ಹಾಕ್ಬೇಕಂತ ಹೇಳಿದ್ರು, ಹಾಕಿದ್ರ ಜನಗಳು ಹಾಕಿಲ್ಲ, ಏನು ಗೊಬ್ಬರ ಇಲ್ಲ. ಸರಿ, ತಿಪ್ಪೆ ಗೊಬ್ಬರ ಇಲ್ಲ, ಅಲ್ಲಿ ಕೆಮಿಕಲ್ ಗೊಬ್ಬರ ಇಲ್ಲ, ಏನ್ ಮಾಡಿದ್ರು ಬೆಳೆ ಮಾಡೋರೆಲ್ಲ ಮಾಡಿದ್ರು. ಇವಾಗ ಇಳುವರಿ ಬರ್ಲಿಲ್ಲ, ಒಂದ್ ಸೀಸನ್ ಆಯ್ತು, ಎರಡ್ ಸೀಸನ್ ಆಯ್ತು, ಮೂರ್ ಸೀಸನ್ ಆಯ್ತು, ಇಳುವರಿ ಸರಿಯಾಗಿ ಬರ್ಲಿಲ್ಲ. ಇವಾಗ ನಾವ್ ಆರ್ಗ್ಯಾನಿಕ್ ಮಾಡ್ಬೇಕಂತ ಹೇಳ್ಬಿಟ್ಟು ಅದಕ್ಕೆ ತಕ್ಕಂಗೆ ಅದಕ್ಕೆ ತಿಪ್ಪೆ ಗೊಬ್ಬರ ಹಾಕ್ಬೇಕು, ಟ್ರೈಕೋಡರ್ಮ್ ಹಾಕ್ಬೇಕು, ಇನ್ನೊಂದು ಬೆವೇರಿಯ ಬಸ್ಸೇನ್ ಹಾಕ್ಬೋದು, ಸೋಡೋಮೋನಸ್ ಇವೆಲ್ಲ ಹಾಕಿದ್ರೆ ಬರ್ತದೆ, ಹಾಕಿದ್ರೆ ಬರಲ್ಲ. ಅವ್ರು ಹಂಗ್ ಮಾಡ್ಬಿಟ್ಟು ಏನ್ ಮಾಡಿದ್ರು, ಕೈ ಸುಟ್ಕೊಂಡು ಲಾಸ್ಟ್ ಗೆ ಅದ್ ತಿನ್ನಕ್ಕೆ ಊಟಕ್ಕೆ ಕಷ್ಟ ಆಗಿ ಜನಗಳೆಲ್ಲ ದಂಗೆ ಹೇಳಕ್ ಸ್ಟಾರ್ಟ್ ಮಾಡುದು. ಅವಾಗ ನಮ್ ದೇಶದಿಂದ ಸುಮಾರು ವಾಟರ್ ಬಾಟ್ಲ್ಗಳು, ಸುಮಾರು ಅಕ್ಕಿ ಮುಟ್ಟೆಗಳು ಎಲ್ಲ ನಾವು ಕಳ್ಸಿಕೊಡ್ತೀವಿ. ಅದೆಲ್ಲ ಚಿಕ್ಕ ದೇಶ, ಯಾರು ನಮ್ಮಂತವ್ರ ಕಣ್ಬಿಟ್ಟು ನೋಡಿದ್ರೆ ಅವರು ಉದ್ದಾರ ಹೋಗ್ತಾರೆ. ನಮ್ ದೇಶ ದೊಡ್ಡ ದೇಶ, ಪ್ರಪಂಚದಲ್ಲೇ ಅತಿ ಜಾಸ್ತಿ ಜನ ಇರೋದು ಯಾರೋ ಎಲ್ಲಿ, ನಮ್ ದೇಶದಲ್ಲಿ. ನಾವೇನಾದ್ರೂ ಆತರ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಆಯ್ತಾ, ಸಾಕಾಗಲ್ಲ, ಎಲ್ಲ ಜನಗಳು ಹುಡುಗಿ ಹುಡುಗಿಲೇ ಸತ್ತೋಗ್ಬಿಡ್ತಾರೆ. ಆತರ ಇದೆ. ಇನ್ನೊಂದ್ ಏನಂತಂದ್ರೆ, ನಮ್ಮ ಹುಡುಗ ಹೇಳ್ತದೆ ಮಹೇಶ್, ಆರ್ಗ್ಯಾನಿಕ್ ಅಂದ್ರೆ ಕೆಮಿಕಲ್ ಇರಲ್ವಾ ಅಂತೇಳಿ. ಕೆಮಿಕಲ್ ಇಟ್ಕೂಡುದು, ಅದನ್ನ ನಾವು ಆರ್ಗ್ಯಾನಿಕ್ ಅಂತ ಕರಿತೀವಿ. ಇವಾಗ ನೀವು ಹುಷಾರಾಗಿರ್ಬೇಕು, ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಇದು ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಅಲ್ಲಿ, ಮೇನ್ ಯೂಟ್ಯೂಬ್ ಅಲ್ಲಿ ಬಂದ್ಬಿಡ್ತದೆ ಯಾವ್ದೋ ಒಂದು ಪ್ರಾಡಕ್ಟ್. ನಾವು ಹೇಳೋದು, ನಾನು ಹೇಳಿದ್ರೆ ನೀವು ನಂಬಲ್ಲ, ರೆಡಿವರ್ ಹೇಳಿದ್ರೆ ನಂಬಲ್ಲ, ಅದೇ ಇದ್ರಲ್ಲಿ ಯಾವ್ದೋ ಒಂದು ಟಿವಿ ನಲ್ಲಿ ನೋಡ್ಬಿಟ್ರೆ ನಂಬಿಡ್ತೀನಿ. ಅದು ವೀಕ್ನೆಸ್, ನಿಮ್ದೇ ಅಲ್ಲ, ನಂದು ಅಷ್ಟೇ, ಎಲ್ಲರೂ ಮನುಷ್ಯನ ವೀಕ್ನೆಸ್ ಅದು. ನಾವು ಬೇರೆ ಯಾವ್ದೋ ಒಂದು ಇದ್ರಲ್ಲಿ ನೋಡ್ಬಿಟ್ರೆ, ಟಿವಿ ಅಲ್ಲಿ ಆಗಿರ್ಬೋದು, ಮೊಬೈಲ್ ಅಲ್ಲಿ ಆಗಿ, ಅದನ್ನ ನಾವು ಜಾಸ್ತಿ ನಂಬ್ತೀವಿ. ಅದಕ್ಕೋಸ್ಕರನೇ ಜನ ಇದಾರೆ, ಜನಗಳು ನಂಬ್ಸಕ್ಕೆ ಜನ ಇದಾರೆ. ಅವ್ರದ್ದೇನೋ ದುಡ್ಡು ಮಾಡೋದೇ ಅವ್ರದ್ದು ಗುರಿ. ಅವ್ರೇನ್ ಮಾಡ್ತಾರೆ, ಚೆನ್ನಾಗಿ ಈ ತರ ಎಲ್ಲ ಮಾಡಿ, ವಿಡಿಯೋಗಳು ಮಾಡಿ, ಬಿಟ್ಟು ಅದು ಮಾಡಿ ಇದು ಮಾಡಿ ಅಂತ ಹೇಳಿ ಹೇಳ್ತಾರ. ನೀವು ತರ್ತೀರ, ಅದ್ರಲ್ಲಿ ಆರ್ಗ್ಯಾನಿಕ್ ಇರ್ತದೋ ಇರೋಲ್ಲ ಗೊತ್ತಿರಲ್ಲ, ತಂದು ಹಾಕ್ತೀರ. ಆಯ್ತಾ, ಮಿಕ್ಸ್ಡ್ ರೆಸ್ಪಾನ್ಸ್, ಒಂದ್ಸರಿ ಈಲ್ಡ್ ಬರ್ಲೋಬಹುದು, ಬರ್ದೇ ಇರ್ಬೋದು. ಅದಕ್ಕೆ ನಮ್ಗೆ ಟೆಸ್ಟೆಡ್ ಇಲ್ಲ ಈ ತರ ನೋಡಿದ್ರೆ, ಆಲ್ರೆಡಿ ಎಲ್ಲ ನೋಡಿದ್ದಾರೆ. ಆಯ್ತಾ, ತಿಪ್ಪೆ ಗೊಬ್ಬರದ ಏನ್ ಪರಿಣಾಮ ಏನೈತೆ, ಟ್ರೈಕೋಡರ್ಮನ್ ಯಾವ ರೀತಿ ಒಂದನ್ನ ಎರಡ್ ಮಾಡ್ಬೇಕು, ಸೂಡೋಮೋನಸ್ ಯಾವ ರೀತಿ ಮಾಡ್ಬೇಕು, ಅದ್ ಎಲ್ಲಿ ಸಿಗುತ್ತೆ, ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದು ಇವರೆಲ್ಲ ಆಲ್ರೆಡಿ ಅರ್ತಿದ್ದಾರೆ. ಅಂತವ್ರ ಹತ್ರ ಇಂದ ನಾವು ಎಕ್ಸ್ಪೀರಿಯನ್ಸ್ ಕಣ್ಣಾರ ನೋಡ್ಬೇಕು. ನೀವು ಯೂಟ್ಯೂಬ್ ಅಲ್ಲಿ ಸಾವಿರ ಕೇಳು, ಅದನ್ನ ಇನ್ನೊಂದ್ಸರಿ ನಾವು ಪರೀಕ್ಷೆ ಮಾಡ್ಕೊಡು, ಕೆಲಸ ಆಗ್ತಾ ಇದೆಯಾ ಇಲ್ಲ ಅಂತೇಳಿ ಪರೀಕ್ಷೆ ಮಾಡ್ಬೋದು. ಅದ್ ಎಂತ ಕಡೆ ಮಾಡ್ತೀರಾ, ನಮ್ಮಂತವ್ರು ಕೇಳ್ಬೇಕು, ಇಲ್ಲ ಇವರಂತವ್ರು ಮಾಡಿರೋ ತೋಟದಲ್ಲಿ ನೋಡ್ಬೇಕು. ನೋಡಿ ನಾವು ಅದನ್ನ ಒಂದು ಇದು ಮಾಡ್ಕೊಂಡು, ನಮ್ದೇ ನಮ್ಮ ತೋಟಕ್ಕೆ ಏನ್ ಸೂಕ್ತ ಅನ್ನೋದನ್ನ ನಾವು ರೆಡಿ ಮಾಡ್ಕೋಬೇಕು. ಯಾಕಂದ್ರೆ ರೈತರಿಗಿಂತ ದೊಡ್ಡ ಸೈಂಟಿಸ್ಟ್ ಯಾರು ಇಲ್ಲ. ಯಾರಾದ್ರೂ ಇದಾರಣ್ಣಪ್ಪ, ನಾವೇನೋ ಇವಾಗ ಸೈಂಟಿಸ್ಟ್ ಯಾವಾಗ ಒಂದ್ಸರಿ ತೋಟಕ್ಕೆ ಹೋಗ್ತಾರೆ, ಯಾವಾಗ ಒಂದ್ಸರಿ ಇದಕ್ಕೆ ಏನ್ ಕಾಯಿಲೆ ಬಂದಿದೆ ಅಂತ ನೋಡ್ತಾರೆ. ನೀವೇನ್ ಬೆಳಿಗ್ಗೆ ಸಾಯಂಕಾಲ ನೋಡ್ತಾನೆ ಇರ್ತಾರೆ. ಸೊ ಹಾಗಾಗಿ ನಿಮ್ಗಿರೋಷ್ಟು ಅನುಭವ ಬೇರೆಯವ್ರಿಗೆ ಯಾರಿಗೂ ಇರಕ್ಕೆ ಸಾಧ್ಯ ಇಲ್ಲ. ಅದನ್ನ ನೀವು ಏನ್ ಮಾಡ್ಬೇಕು, ನಿಮ್ ತೋಟ ಒಂದ್ ಎಕರೆ ಇದೆ, ಒಂದ್ ಎಕರೆ ನಮ್ಗೆ ಎಷ್ಟು ತಿಪ್ಪೆ ಗೊಬ್ಬರ ಬೇಕು. ನೆಕ್ಸ್ಟ್ ಇವ್ ಟ್ರೈಕೋಡರ್ಮ, ಇವಾಗ ರೆಡ್ಡಿ ಅವರು ಹೇಳಿದಾಗ ಇದೇನು ಹೊಸದಾಗಿತ್ತಲ್ಲಪ್ಪ, ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ನೀವ್ ಅದನ್ನ ಟ್ರೈಕೋಡರ್ಮ ಒಂದು ಕ್ಯಾಂಡ್ ಮಾಡಿ ಎನ್ಹಾನ್ಸ್ ಮಾಡ್ಕೋತಾರೆ. ಆಯ್ತಾ, ಮತ್ತೆ ಸೂಡೋಮೋನಸ್, ಪ್ಯಾಸ್ಲಮೈಸಿನ್, ಮತ್ತೆ ವೆವೇರಿಯಾ ಬ್ಯಾಕ್ ಬ್ಯಾಸಿಯನ್, ಮೆಟಾರೈಸಿಯಂ, ಒಟ್ಟಿಸೀಲಿಯಂ, ಆಯ್ತಾ, ಬ್ಯಾಸಿಲಸ್, ಇಂಥವು ಸುಮಾರು ಇದಾವೆ. ಇವೆಲ್ಲ ಜೈವಿಕ, ಇವು ಎಲ್ಲಿ ಸಿಗ್ತಾವ ಅಂದ್ರೆ ನಿಮ್ಗೆ ಕೆವಿಕೆನ್ ಅಲ್ಲಿ ಸಿಗ್ತಾವೆ. ಚಿಂತಾಮಣಿ ಎಲ್ಲ ಚೆನ್ನಾಗಿ ಸಿಗ್ತಾವ ನೋಡಿ, ನೀವು ಸ್ವಲ್ಪ ಚಿಂತಾಮಣಿಗೆ ಹೋಗಿ ಬನ್ನಿ. ಚಿಂತಾಮಣಿ ಕೆವಿಕೆನಲ್ಲಿ ಕೋಲಾರ ಟು ಚಿಂತಾಮಣಿ ರೋಡ್, ಕೋಲಾರ ಟು ಚಿಂತಾಮಣಿ ರೋಡ್ ಕುರುಬರು ಫಾರ್ಮ್ ಅಂತ ಇದೆ, ಅಲ್ಲೂ ಕೂಡ ಒಳ್ಳೆ ಟೀಮ್ ಇದೆ. ಅಲ್ಲಿ ಇಲ್ಲಿಗಿಂತ ಅಲ್ಲಿ ಚೆನ್ನಾಗಿ ಸಿಗುತ್ತೆ. ಅಲ್ಲೊಂದ್ಸರಿ ಹೋಗಿ ಬನ್ನಿ. ಈ ತರ ಎಲ್ಲ ಅವೈಲೇಬಿಲಿಟಿ ಇದೆ, ಇನ್ನೇನು ಇಲ್ಲಿ ಬೇರೆ ಕಡೆ ಉದರ್ಬೇಕಾಗಿಲ್ಲ, ಎಲ್ಲ ನಮ್ಗೆ ಇದೆ, ನಾವು ಅದಕ್ಕೆ ಇದ್ ಮಾಡ್ಕೊಂಡು ಬೆಳಿಬೇಕಷ್ಟೇ. ಇವಾಗ ನೀವು ಅಂಗಡಿಗಳು ಹೋದಾಗ ಏನಾಗ್ತಾ ಇದೆ ಅಂತಂದ್ರೆ, ಒಂದಕ್ಕೆ ರೆಡಿ ಅವ್ರು ಹೇಳ್ತಾ ಇದ್ರು ಅವಾಗ್ಲೇ, ಕ್ಯಾಪ್ಸಿಕಮ್ ಹಾಕಿದ್ರೆ ಏನ್ ರೆಡಿ ಅವ್ರು ಹೆಂಗಾಯ್ತು ಅಂತಂದ್ರೆ ಅವ್ರು ಹೇಳ್ತಾ
1: ಇದ್ದಾರೆ.
0: ಯಾರು ಹೇಳ್ತೀನಿ, ಅದನ್ನ ಹೇಳ್ತೀನಿ ಹೇಳ್ತೀನಿ, ಅದನ್ನ ಹೇಳ್ತೀನಿ ಇವಾಗ. ಹೌದಪ್ಪ, ಅವ್ರು ಮಾಡ್ದಾಗ ನಾನಿದ್ದೀನಿ, ನೀನ್ ನನ್ಗೆ ಹೇಳ್ಬೇಕು ಆಯ್ತಾ. ಇವಾಗ ಅದು ಅದ್ ಹೇಳ್ತೀನಿ ಲಾಸ್ಟ್ ಅಲ್ಲಿ ಹೇಳ್ತೀನಿ. ನಾನೇನ್ ಹೇಳ್ತೀನಿ, ಅಂಗಡಿಗೆ ಹೋದಾಗ ನಿಮ್ಗೆ ಏನಾಗ್ತಾ ಇದೆ, ಒಂದು ಇದಕ್ ಬೇಕಾಗಿರೋ ರೋಗಕ್ ಬೇಕಾಗಿರೋ ಔಷಧಿ ಒಂದ್ ಇರ್ತದೆ, ಇಲ್ಲ ಅಮ್ಮಮ್ಮ ಆದ್ರೆ ಎರಡು ಇರ್ತದೆ. ಅದ್ ಬಿಟ್ಟು ಏನಾಗ್ತಾ ಇದೆ, ಮೂರ್ ನಾಲ್ಕು ಕೊಟ್ಟಾಗ್ತಾವ್ರು. ಅದು ಅಂಗಡಿಗಳಲ್ಲಿ ಯಾರು ಇರ್ತಾರೆ, ಅವ್ರ ಯಾರೋ ತಮ್ಮ ಇರ್ತಾನೆ, ಅಣ್ಣ ಇರ್ತಾನೆ, ಅವ್ನ್ ಏನ್ ಓದಿರಲ್ಲ, ಇವ್ನು ಊಟಕ್ ಹೋಗಿರ್ತಾನೆ, ಅವ್ನ್ ಬಂದಿದ್ ಏನೋ ಒಂದು ಫೋನ್ ಅಲ್ಲಿ ಕೇಳ್ತಾನೆ, ಏನೋ ಒಂದು ಇಟ್ಕೊಡ್ತಾ ಇರೋದು ಅಷ್ಟೇ, ಅವ್ನಿಗೇನು ಬಿಲ್ ಜಾಸ್ತಿ ಆಗ್ಬೋದು. ವ್ಯಾಪಾರ ದ್ರೋಹ ಚಿಂತನೆ, ಅವ್ನ್ ಯಾರೇ ವ್ಯಾಪಾರ ಮಾಡ್ಲಿ, ನಾನ್ ಮಾಡಿದ್ರು ಅಷ್ಟೇ, ನೀನ್ ಮಾಡಿದ್ರು ಅಷ್ಟೇ, ನಮ್ಗೇನೋ ಪ್ರಾಫಿಟ್ ಬೇಕಷ್ಟೇ, ಲಾಭ ಇಲ್ದ್ರೆ ವ್ಯಾಪಾರ ಮಾಡ್ತೀವಲ್ಲಪ್ಪ. ಅವ್ನ ಅದನ್ನೇ ಯೋಚನೆ ಮಾಡ್ತಿರ್ತಾನೆ, ನಾವಂಗ ಯಾರು ಹುಷಾರಾಗಿರ್ಬೇಕು, ನಾವು ಹುಷಾರಾಗಿರ್ಬೇಕು. ಇವಾಗ ರೆಡ್ಡಿ ಅವ್ರು ಅವಾಗ್ಲೂ ಹೇಳ್ತಾರೆ, ಸರ್ ನಾನು ತಿಳ್ಕೊಂಡಿದ್ದೀನಿ, ಯಾವ್ದು ಏನು ಕೆಲಸ ಮಾಡುತ್ತೆ ನನಗೆ ಗೊತ್ತು, ನೋಡ್ತೀವಿ, ಚೆಕ್ ಮಾಡಿಸಿ, ನಾವು ನಾಲ್ಕು ಕೊಟ್ರೆ ಎರಡು ನಿಂತು ವಾಪಸ್ ಆಗ್ತೀನಿ, ಎರಡು ನನಗೆ ಬೇಕಾಗಿರೋದು, ಇಲ್ಲ ಅವನ ಹತ್ರ ಸಿಕ್ಕಿಲ್ಲ ಅಂದ್ರೆ ಬೇರೆಯವ್ರ ಹತ್ರ ಹೋಗಿ ತಗೊಂಡಿರ್ತೀನಿ, ಹಾಗಾಗಿ ನಾನು ಬೆಳೆ ಉಳಿಸ್ಕೊತಾ ಇದ್ದೀನಿ, ಇಲ್ಲಾಂದಿದ್ರೆ ಕಷ್ಟ ಆಗ. ಇವಾಗ ಎರಡು ಒಡೆ ಕಡೆ ನೀವು ನಾಲ್ಕು ಕೊಡಿದ್ರೆ ಏನಾಗುತ್ತೆ, ವಿಷ ಜಾಸ್ತಿ ಆಗಿದೆ ಆಯ್ತಾ. ಇವೆಲ್ಲ ತಿಪ್ಪೆ ಗೊಬ್ಬರ ಎಲ್ಲ ಹಾಕಿ ಆರ್ಗ್ಯಾನಿಕ್ ಎಲ್ಲ ಹಾಕಿ ಚೆನ್ನಾಗಿ ಬೆಳೆದು ಜಾಸ್ತಿ ಔಷಧಿ ಹೊಡ್ಬಿಟ್ರೆ ಏನಾಗುತ್ತೆ, ಸ್ಕಾರ್ಚಿಂಗ್ ಆಗುತ್ತೆ, ಬರ್ನ ಆಗುತ್ತೆ ಗಿಡ, ಗಿಡ ಬರ್ನ ಆಗಿ ಏನಾಗುತ್ತೆ, ಎಲ್ಲ ಹೋಗ್ಬಿಡುತ್ತೆ. ಮತ್ತೆ ಆ ಕೀಟ ಇರ್ತದಲ್ಲ, ಆ ಕೀಟಕ್ಕೆ ನೀವು ಆ ಜಾಸ್ತಿ ಔಷಧಿ ಹಾಕಿದ್ರೆ ನೆಕ್ಸ್ಟ್ ಅದಕ್ಕಿಂತ ಜಾಸ್ತಿ ಔಷಧಿ ಹಾಕ್ಬೇಕು. ಯಾವ ಪಾಯಿಂಟ್ ಬರ್ತೀವಿ ಅಂತಂದ್ರೆ, ನಾವು ಅದಕ್ ಜಾಸ್ತಿ ಆಗ್ತಾ ಆಗ್ತಾ ಆಗ್ತಾ ಗಿಡ ಕೆಪಾಸಿಟಿ ಹೊರಟೋಗುತ್ತೆ. ಏನಾದ್ರೂ ಔಷಧಿ ಹೊಡೆದು ತಡ್ಕೋಬೇಕಾರೆ ಅದು ಆ ಗಿಡ ತಡ್ಕೊಳ್ಳಲ್ಲ, ಅವಾಗ ಏನಾಗುತ್ತೆ, ಕ್ರಾಪೇ ಫೇಲ್ ಆಗೋದು, ಅವಾಗ ಮತ್ತೆ ಗಲಾಟೆ, ಒಂದ್ ಸರಿ ಕುಡಿಲ್ಲ ಇವ್ನ್ ಸರಿ ಕುಡಿಲ್ಲ ಅಂತ. ಇನ್ನೊಂದು ಅವ್ರದ್ದು ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೇಕಾಗಿದ್ ಇವಾಗ ನಾನು ಏನ್ ತಗೊಂಡ್ರು ಬಿಲ್ ತಗೊಳ್ತೀನಿ ಅಂತ. ಕಾರಣ ನೀವು 50 ರೂಪಾಯಿ ಯಾರು ಕೇಳಿದ್ರೆ, ಇವಾಗ 1000 ರೂಪಾಯಿ ಬೋಲಿ ನೋಡೋಣ, 1000 ರೂಪಾಯಿ ಕೊಡ್ತೀನಿ ಅಣ್ಣ, ಇದೇ ಮಟ್ಟಕ್ಕೆ ನೀನ್ ಬಿಲ್ ಕೊಡು ಅಂತ ಹೇಳಿ ಆಯ್ತಾ. ಯಾಕೆ ಗೊಬ್ಬರ ಹಾಕಿಲ್ಲ ಅಂದ್ರೆ ಸಾಹೇಬ್ರು ಫೋನ್ ಮಾಡಿ ನೀವು ನನಗೆ ಫೋನ್
2: ಕೊಡ್ಬೇಕು.
3: ಅಷ್ಟೇ ಒಂದೇ ಮುಟ್ಟೆ ಸಾಧು
0: ಕೇಳಿ, ಎಲ್ಲದ್ರಲ್ಲೂ ರಾಜಕೀಯ ಉಂಟೈತೆ, ಅದು ದೊಡ್ಡ ನಮ್ಮ ದುರಾದೃಷ್ಟ ಏನಪ್ಪ ಅಂತಂದ್ರೆ ಎಲ್ಲದೂ ರಾಜಕೀಯ ಇದೆ ಆಯ್ತು. ಇತ್ರದ್ರಲ್ಲೂ ರಾಜಕೀಯ, ಇತ್ರದ್ರಲ್ಲೂ ರಾಜಕೀಯ ಇದೆ. ನಾವು ರೈತರು ರೈತರಾಗಿ ಇರ್ಬೇಕು, ಅವಾಗ ಆರಾಮಾಗಿತ್ತು. ಯಜಮಾನ್ರೆ ನಾನೇನ್ ಹೇಳಿದೆ, ವ್ಯಾಪಾರ ದ್ರೋಹ ಚಿಂತ ಆಯ್ತಾ. ಅವನೇನು, ಅವನಿಗೆ ಪ್ರಾಫಿಟ್ ಬೇಕು, ಏನಾದ್ರೆ ಒಂದ್ ಮೂಟೆ ನೀವು ಆತ್ಮ ಕೊಡೋದ್ಲು, ನಿಂಗ್ ಕೊಟ್ಬಿಟ್ರೆ ಆತ್ಮ ನೀನು 500 ರೂಪಾಯಿ ವ್ಯಾಪಾರ ಮಾಡ್ಬಿಟ್ಟು ಇಲ್ಲಿ 50,000 ರೂಪಾಯಿ ವ್ಯಾಪಾರ ಕಳ್ಕೊಳ್ಳಿ ನಾನು ಇಷ್ಟಪಡ್ತೇನೆ. ಅದು ಆ ಜಾಗದಲ್ಲಿ ನಾವಿದ್ರು ಅದೇ ಮಾಡ್ತೀವೇನೋ, ರೆಡ್ಡಿ ಅವರಿದ್ರು ಅದೇ ಮಾಡ್ತೀರೋ, ಅದೇ ಮಾಡ್ತೀರ. ಅದಕ್ಕೆ ಸರಿ, ಎಲ್ಲ ಮನುಷ್ಯನ್ ಗೊತ್ತಲ್ಲ ಬುದ್ಧಿ ಹೆಂಗೆ ಅಂತಿಲ್ಲ. ಅದಕ್ಕೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಒಂದು ಒಂದು ಕಾನೂನು ಇರ್ತದೆ, ಒಂದು ರೂಲ್ ಇರ್ತದೆ, ನಮ್ಮಂತವ್ರ ನೇಮಕ ಮಾಡಿರ್ತದೆ. ನೀವು ಅಟ್ಲೀಸ್ಟ್ ನಮ್ ಗಮನಕ್ಕೆ ತರಬೇಕು. ಇವ್ರು ಸುಮಾರು ಜನ ರೈತರು ಫೋನ್ ಮಾಡ್ತಾರೆ ನಿಮ್ಗೆ, ಸರ್ ಯೂರಿಯಾ ಕೊಡ್ತಾ ಇಲ್ಲ ಸರ್ ಗೋಮ, ಅಲ್ಲಿ ಅಂಗಡಿಯಲ್ಲಿ ಐತೆ ಅಂತ ಹೇಳ್ಬಿಟ್ಟು ಕಾಮಸಮುದ್ರದಿಂದ ಇನ್ನೂ ಜಾಸ್ತಿ ಮಾಡ್ತಾರೆ ಆಯ್ತಾ. ಯೂರಿಯಾ ಕೊಡ್ತಾ ಇಲ್ಲ ಸರ್, ಸರ್ 500 ರೂಪಾಯಿ ಮಾಡ್ತಾವೆ ಸರ್, ಎಲ್ಲ ಬರ್ತಾವ ನನ್ ಕೇಳಿ ಇದು ಆಯ್ತಾ. ಇವಾಗ ಏನಾಗ್ತಾ ಇದೆ ಅಂದ್ರೆ, ಈ ನಮ್ಗೆ ಯುದ್ಧ ಪರಿಸ್ಥಿತಿ ಇರೋದ್ರಿಂದ ಗೊಬ್ಬರದ ಸಪ್ಲೈ ಏನಾಗಿದೆ, ಕಡಿಮೆ ಇದೆ, ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಪ್ಲಾಸ್ಟಿಕ್ ಇದು ಮತ್ತೆ ಗೊಬ್ಬರಗಳು ತುಂಬಾ ಕಡಿಮೆ. ಇವು ಡ್ರಿಪ್ಗಳಪ್ಪ, ಡ್ರಿಪ್ ಫಸ್ಟ್ ಇದ್ದ ಎಷ್ಟಿದೆ ರೇಟ್, ಯಾರು ತಗೊಂಡ್ರೆ ರೀಸೆಂಟ್ ಆಗಿ ಡ್ರಿಪ್ 5 ರೂಪಾಯಿ 6 ರೂಪಾಯಿ ಮೀಟರ್ ಏನಾಗಿದೆ, 10 ರೂಪಾಯಿ 12 ರೂಪಾಯಿ ಆಗೋಗಿದೆ ಮೀಟರ್ ಆಯ್ತಾ. ಜಾಸ್ತಿ ಆಗೋಗಿದೆ, ಯಾಕೆಂದ್ರೆ ಯುದ್ಧ ಇರೋದ್ರಿಂದ. ಗೊಬ್ಬರ ಕೂಡ ಆತರ ಆಗಿದೆ. ಓಕೆ, ಅವ್ರಿಗೆ ಅಂಗಡಿವರೆಗೆ ಕೊಡೋ ಏನ್ ಮಾಡ್ತಾ ಇದಾರೆ ಅಂದ್ರೆ, ಗೌರ್ಮೆಂಟ್ ಕಂಪ್ನಿಗಳೆಲ್ಲ, ಇವಾಗ ಇಫ್ಕೋ ಆಗಿರ್ಬೋದು, ಕ್ರಿಪ್ಕೋ ಆಗಿರ್ಬೋದು, ಇವೆಲ್ಲ ಗೌರ್ಮೆಂಟ್ ಕಂಪ್ನಿಗಳೇ. ಅವರೇ ಏನ್ ಮಾಡ್ತಾ ಇದಾರೆ, ಲಿಂಕ್ ಮಾಡ್ಕೊಡ್ತಾ ಇದಾರೆ. ನೀನ್ ಒಂದ್ ಟನ್ ಯೂರಿಯಾ ತಗೊಂಡ್ರೆ ಒಂದ್ ಟನ್ ಕಾಂಪ್ಲೆಕ್ಸ್ ತಗೋ ಅಂತ ಕೊಡ್ತಾ ಇದಾರೆ. ಸರಿ, ಕೊಟ್ಕೊಳ್ಳಿ, ತಗೊಳ್ಳಿ, ಅವ್ರ ಹತ್ರ ದುಡ್ಡಿದೆ. ಬಟ್ ನಾನ್ ಹೇಳ್ತಾ ಇದ್ದೀನಿ ನೋಡಿ, ಇವತ್ತು ಎಲ್ಲಿ ರೂಲ್ ಇಲ್ಲ, ರೈತರು ಒಂದ್ ತಗೊಂಡ್ರ ಇನ್ನೊಂದ್ ತಗೊಂಡ್ ಹೋಗ್ಬೇಕು ಅಂತೇಳಿ. ನೀವ್ ಯೂರಿಯಾ ತಗೊಂಡ್ರೆ ಇನ್ನೊಂದ್ ತಗೊಂಡ್ ಹೋಗ್ಬೇಕು, ಅದು ಎಲ್ಲಿ ರೂಲ್ ಇಲ್ಲ, ಅದು ರೂಲ್ ಇಲ್ಲ. ಏನಪ್ಪ, ನಿನ್ಗೆ ಇಷ್ಟ ಇದ್ರೆ ತಗೊಂಡ್ ಹೋಗು. ಯಾಕೆ ಇವಾಗ ನಾನ್ ಕೇಳಿದ್ರು ನೀವು ತಗೊಳ್ಳಿ ಅಂತ ಹೇಳ್ತೀನಿ ಅಂತಂದ್ರೆ, ಇವಾಗ ಯೂರಿಯಾ ನಾನು ಹೇಳ್ದೆ ಅವಾಗ ಕ್ಯಾನ್ಸರ್ ಟ್ರೈನ್, ನಮ್ ಕರ್ನಾಟಕದಲ್ಲೂ ಕೂಡ ಕೊಪ್ಪಳ ಜಿಲ್ಲೆ ಮಾಡೋದ್ರಲ್ಲಿ ಇವೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ, ಅಲ್ಲೂ ಕೂಡ ಕ್ಯಾನ್ಸರ್ ಕೇಸ್ಗೆ ಜಾಸ್ತಿ ಆಗ್ತದೆ. ಎತ್ಕೊಂಡು ಮೂಟೆಗೆ ಮೂಟೆಗೆ ಹಾಕೋದು, ಅದರಿಂದ ಏನಾಗ್ತದೆ, ನಾವು ಗೊಬ್ಬರ ಹಾಕ್ದಾಗ ನಿಮ್ಗೆ ನೀವೆಲ್ಲ ನೋಡಿರ್ತೀರಾ, ಅದರಲ್ಲಿ ಸಿಕ್ಕಂತ 10% ಅಂದ್ರೆ ವೇಸ್ಟ್ ಆಗೋದು
1: 90%.
0: ನೀವು ಆ ಗೊಬ್ಬರ ಹಾಕಿದ ದಿವಸ ಜೋರಾಗಿ ಮಳೆ ಬಂದ್ರೆ ಏನಾಗುತ್ತೆ, ಗೊಬ್ಬರ ಮುಕ್ಕಾಲು ಭಾಗ ಕೊಚ್ಕೊಂಡೋಗ್ತದೆ. ಇನ್ನು ಭೂಮಿಯಲ್ಲಿ ಇರೋದು ಅದರಲ್ಲಿ ಮುಕ್ಕಾಲು ಭಾಗ ಏನಾಗುತ್ತೆ, ಭೂಮಿ ಒಳಗಡೆ ಹೊರಟೋಗುತ್ತೆ. ಅದಲ್ಲ, ಬೇರುಗಳಿಗಿಂತ ಕೆಳಗಡೆ ಹೊರಟೋದ್ರೆ ಬೇರುಗಳು ತಗೊಳ್ಳಲ್ಲ. ನಾವು ಹಾಕಿದ್ ನೋಡಿ ಎಲ್ಲ ಅಗ್ರಿಕಲ್ಚರ್ ಅಲ್ಲಿ ಯಾವ ಎಷ್ಟು ಇಂಪಾರ್ಟೆಂಟ್ ಅನ್ನೋದು, ನೀವು ಹಾಕಿದ ಗೊಬ್ಬರ ಆ ಬೇರ್ ಸುತ್ತಲೇ ಇರೋದು, ನೀವು ಅಷ್ಟೇ ನೀರು ಕೊಡಬೇಕು ಗೊಬ್ಬರ ಹಾಕಿದ್ರೆ. ಅದಕ್ಕಿಂತ ಜಾಸ್ತಿ ಕೊಟ್ಟಾಗ ಬೇರಿಂದ ಕೆಳಗಡೆ ಹೊರಟೋಗುತ್ತೆ, ಇಲ್ಲ ಗಿಡದಿಂದ ಪಕ್ಕಕ್ಕೆ ಹೊರಟೋಗುತ್ತೆ. ಅವೆರಡಾದ್ರೂ ವೇಸ್ಟ್. ಒಂದು ಮೂಟೆ ಯೂರಿಯಾ ಹಾಕಿದ್ರೆ ಅದರಲ್ಲಿ ನಿಮ್ಗೆ ಯೂಸ್ ಆಗಂತದ್ದು 5 KG ಅನ್ಬೋದು ಅಷ್ಟೇ. ನಾನು ಇನ್ನು 40 KG ವೇಸ್ಟ್. ಅದಕ್ಕೆ ಸರ್ಕಾರದವ್ರು ಏನ್ ಮಾಡಿದಾರೆ ಅಂತಂದ್ರೆ, ನಾನು ಯೂರಿಯಾ ಮಾಡಿದ್ದಾರೆ ಆಯ್ತಾ, ಇದು ಒಂದು ಬಾಟ್ಲು ಒಂದು ಮೂಟೆಗೆ ಸಮಾನ ಅಂತ ಇದು ಫಸ್ಟ್ ಬಂದಾಗ ಹೇಳ್ತಾ ಇದ್ರು. ಇವಾಗ ಇದ್ರಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ ವರ್ಷನ್ ಮಾಡಿದ್ದಾರೆ ಕೆಲವೊಂದು ಪ್ರೈವೇಟ್ ಕಂಪ್ನಿಗಳವರು, ಜುವಾರಿ ಅವರು ಮತ್ತೆ ಕೋರಮಂಡಲ್ ಅವರು ಮತ್ತೆ ಇವರು ಕೂಡ ಇಪ್ಪೋ ಅವರು ಕೂಡ ಇದ್ರಲ್ಲಿ ಇನ್ನೂ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದ್ದಾರೆ. ಇವಾಗ ಆ ಬಾಟ್ಲ್ ತಗೊಂಡು ಹೋದ್ರೆ ನೀವು ಎಫೆಕ್ಟ್ ಇದೆ ಆಯ್ತಾ, ನೀವು ಎಸ್ಪೆಷಲಿ ಜೋಳಕ್ಕೆ ಮತ್ತೆ ಸೀಮೆ ಹುಲ್ಲಿಗೆ ಅದಕ್ಕೆಲ್ಲ ಹೊಡಿಬಹುದು. ಇದು ಏನಾಗುತ್ತೆ ಅಂತಂದ್ರೆ, ಇದು ಭೂಮಿಗೆ ತಾಕವೇ ಇಲ್ಲ, ನೀವು ಸ್ಪ್ರೇ ಮಾಡ್ಬೇಕು ಇದನ್ನ. ಮತ್ತೆ ಡ್ರಿಪ್ ಅಲ್ಲಿ ಬಿಡೋದಕ್ಕೆ ಇದು ಅಡ್ವೈಸ್ ಬಿಡ್ಬೋದು, ಬಟ್ ಅಡ್ವೈಸ್ ಇಲ್ಲ. ಸ್ಪ್ರೇ ಮಾಡಿದ್ರೆ ಡೈರೆಕ್ಟ್ ಆಗಿ ಎಲೆಗಳ ಮೇಲೆ ಕೂತ್ಕೊಳ್ತದಲ್ಲ, ಅದ ಹಂಗೆ ಹೀರ್ಕೊಳ್ತು, ಹೀರ್ಕೊಂಡು ಅದ ಎಫೆಕ್ಟ್ ಚೆನ್ನಾಗಿರ್ತದೆ. ಹಾಗಾಗಿ ವೇಸ್ಟೇಜ್ ತುಂಬಾ ತುಂಬಾ ಕಡಿಮೆ. ಮತ್ತೆ ನೀವು ನೋಡಿ, ಒಂದ್ ಮೂಟೆ ಇಟ್ಕೊಂಡಂಗೆ ಇವಾಗ ನೀವು ಕೈಯಲ್ಲಿ, ಸೊ 10 ಮೂಟೆ ತರಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಅದೇ ನೀನ್ 10 ಬಾಟ್ಲ್ ತಗೊಳ್ಳೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಸ್ಟೋರೇಜ್ ಎಲ್ಲ ಈಸಿ ಆಯ್ತು ಅನ್ನೋದ್ರಿಂದ ನ್ಯಾನೊ ಯೂರಿಯಾ ಮತ್ತೆ ನ್ಯಾನೊ ಡಿಎಫ್ ನ ಡೆವಲಪ್ ಮಾಡಿರೋದು. ನಾವು ರೈತರಿಗೆ ಏನ ತಗೊಂಡ್ ಹೋಗಪ್ಪ ಯೂಸ್ ಮಾಡು, ಅದ್ ಎಫೆಕ್ಟ್ ಏನು ತಿಳ್ಕೊ, ಯಾವ ರೀತಿ ಕೆಲಸ ಮಾಡುತ್ತೆ ತಿಳ್ಕೊ ಅಂತೇಳಿ ನಾವು ಕೂಡ ರೈತರಿಗೆ ಅಡ್ವೈಸ್ ಮಾಡ್ತೀವಿ. ಯಾಕೆ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ನಿಮ್ಗೆ ಯೂರಿಯಾ ಮೂಟೆ ಸಿಗದೇ ಹೋಗ್ಬೋದು. ಇದಷ್ಟೇ 250 ರೂಪಾಯಿ ಆಯ್ತಾ, ಮುಂದಿನ ದಿನಗಳಲ್ಲಿ ನಿಮ್ಗೆ ಯೂರಿಯಾ ಸಿಗದೆ ಹೋಗ್ಬೋದು. ಯಾಕೆ ಸಿಗದೆ ಹೋಗ್ಬೋದು ಅಂದ್ರೆ, ಇಲ್ಲಿ ನಾವು ಅಗ್ರಿಕಲ್ಚರ್ ಯೂರಿಯಾ ಪ್ರೊಡ್ಯೂಸ್ ಮಾಡ್ತಾ ಇರೋದು ಅಗ್ರಿಕಲ್ಚರ್ ಗೋಸ್ಕರ ನಾವು ಉತ್ಪಾದನೆ ಮಾಡ್ತೀವಿ ಕೃಷಿಗೆ. ಆದ್ರೆ ಇಂಡಸ್ಟ್ರಿಯಲ್ಲಿ ಕೂಡ ಯೂರಿಯಾ ಅಷ್ಟೇ ಇದ್ರೆ ಯೂಸ್ ಮಾಡ್ತಾರೆ. ಕೆಲವೊಂದ್ ಕಡೆ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು, ನಿಮ್ಮ ಹೆಸರಲ್ಲಿ ರೈತರ ಹೆಸರಲ್ಲಿ ಏನಾಗ್ತಾ ಇದೆ, ಯೂರಿಯಾ ಎಲ್ಲ ಇಂಡಸ್ಟ್ರಿಗೆ ಹೊರಟೋಗ್ತಾ ಇದೆ, ಕೈಗಾರಿಕೆಗೆ ಹೊರಟೋಗ್ತಾ ಇದೆ. ಅಲ್ಲಿ ಪೇಂಟಿಂಗ್ ಮಾಡೋದಕ್ಕೆ, ವಾರ್ನಿಶ್ ಮಾಡೋದಕ್ಕೆ ಅದರಲ್ಲೆಲ್ಲ ಯೂರಿಯಾನ ಉಪಯೋಗಿಸ್ತಾರೆ. ಅದು ಇಂಡಸ್ಟ್ರಿಯಲ್ ಗ್ರೇಡ್ ಯೂರಿಯಾ ಅಂತ ಹೇಳಿದ್ರೆ ಅದು ಕಾಸ್ಟ್ಲಿ ತುಂಬಾ ರೇಟ್. ಇದಾದ್ರೆ 260-270 ರೂಪಾಯಿ ಅಲ್ಲ, ಅದಕ್ಕೆ ನೋಡಿದ್ಲೆ ಕೆಲವೊಂದ್ ಕಡೆ ಡೈವರ್ಟ್ ಆಗೋಗ್ತಾ ಇದ್ದಾರೆ. ಹಾಗಾಗಿ ಅದನ್ನೆಲ್ಲ ತಪ್ಪಿಸೋದಕ್ಕೆ ಇದನ್ನ ರೆಡಿ ಮಾಡಿದ್ದಾರೆ ಸರ್ಕಾರದವ್ರು. ಏನು ಮಾಡಿದ್ರೆ ಅದಕ್ಕೊಂದು ಅದ್ರ ಹಿಂದ್ಗಡೆ ಒಂದಷ್ಟು ಜನ ತಜ್ಞರದ ಅಭಿಪ್ರಾಯ ಇರ್ತದೆ, ತಿಳ್ಕೊಂಡಿರ್ತಾರೆ, ಮಾಡ್ತಾರೆ. ಅದಕ್ಕೆ ನಾವು ಕೂಡ ಇದನ್ನ ನೀವು ಉಪಯೋಗಿಸಿದ ಇವಾಗಿಂದ ಕಲಿಬೇಕು ಆಯ್ತಾ. ನೀವು ಲಿಂಕ್ ಮಾಡಿದಾಗ ನೀವು ಉಪಯೋಗಿಸ್ಬೇಕು ಅಂತೇಳಿ, ನಿಮಗೆ ಕ್ಯೂರಿಯಾಸಿಟಿ ಇದ್ರೆ ಕುತೂಹಲ ಇದೆ, ತಗೊಂಡೋಗಿ ಉಪಯೋಗಿಸಿ ಅದ್ ಎಫೆಕ್ಟ್ ಏನಿದೆ ಅಂತ ತಿಳ್ಕೊಳ್ಳಿ. ಇಲ್ಲ ನಾವು ಬೇಡಪ್ಪ ದುಡ್ಡಿಲ್ಲ ಅಂತಂದ್ರೆ ಅವನು ಫೋರ್ಸ್ ಮಾಡೋಂಗಿಲ್ಲ ನೀವನು, ಇದು ರೂಲ್ ಆಯ್ತಾ. ಇಲ್ಲ ಕಾಂಪ್ಲೆಕ್ಸ್ 2 KG ಕೊಡ್ತಾರೆ, 3 KG ಕೊಡ್ತಾರೆ, ಯಾಕಂದ್ರೆ ಅವ್ರಿಗೆ ಲಿಂಕ್ ಮಾಡ್ಬಿಟ್ಟಿರ್ತಾರೆ ಸರ್ಕಾರ, ಇದು ಈ ಕಂಪ್ನಿಗಳವ್ರ ಲಿಂಕ್ ಮಾಡಿರೋದ್ರಿಂದ ಅವ್ರ ಬಾಧೆ. ಇದನ್ನೇನಾದ್ರೂ ಇದ್ರ ಜೊತೆಗೆ ಇದನ್ನು ಸ್ವಲ್ಪ ಕಳಿಸ್ಬಿಡೋಣ ಅಂತ ಇದರಿದೆ. ಬಟ್ ನೀವು ತಗೊಳ್ಳೇಬೇಕಂತೇನು ಇದಿಲ್ಲ. ಬರೀ ಯೂರಿಯಾನ 500 ರೂಪಾಯಿ ಮಾಡ್ತಾವ್ನ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಅಂಗಡಿಯವರು 100 ಮೂಟೆ ಪ್ಲಸ್ ಇದು 500 ರೂಪಾಯಿ ತಗೊಂಡಿರ್ತಾರೆ. ಈ ರೈತರು ಏನ್ ಮಾಡ್ತಾರೆ, ನನ್ಗೆ ಕಂಪ್ಲೇಂಟ್ ಮಾಡಿ ಸರ್ 500 ರೂಪಾಯಿ ಸರ್ ಏನೇನ್ ಕೊಟ್ಟನಪ್ಪ ಅಂತ, ಸರ್ ಒಂದ್ ನೀರೇ ಮೊಟ್ಟೆ ಕೊಟ್ಟು ಒಂದ್ ಬಾಟ್ಲು ಸರ್ ಹೋಯ್ತಪ್ಪ ಅಂತ ಹೇಳೋದು ಆಯ್ತಾ. ನೀವ್ ಹೇಳೋದ್ರಲ್ಲಿ ಇರ್ತದೆ, ನನಗೆ 500 ರೂಪಾಯಿ ಆ ಟೈಮಲ್ಲಿ ನಾನ್ ನಿಮ್ ಜೊತೆ ಇದ್ದೀನಿ ಆಯ್ತಾ. ನೀವ್ ನನಗ್ ಫೋನ್ ಮಾಡ್ಬೇಕು, ಸ್ಟಾಕ್ ಇದೆ ಸರ್ ನಿಮ್ಗೆ ಕೊಡ್ತಾ ಇಲ್ಲ ಅಂದ್ರೆ ಅದ್ ಯಾಕೆ ಕೊಡಲ್ಲ ನೋಡೋಣ ಆಯ್ತಾ. ಸುಮಾರು ದಿನ ರೈತರು ಫೋನ್ ಮಾಡ್ತಾರೆ ನನಗೆ ಆಯ್ತಾ. ಆದ್ರೆ ನಿಮ್ಗೆ ಏನಾದ್ರೂ ತೊಂದ್ರೆ ಬಂದ್ರೆ ನನಗ್ ಫೋನ್ ಮಾಡಿ ಏನಪ್ಪಾ ಅಂದ್ರೆ, ನನ್ನ ನಂಬರ್ ಇದ್ದ ನಾರಾಯಣಪ್ಪನ ಹತ್ರ ಇದೆ ನನ್ನ ನಂಬರ್, ನೀನ್ ತಗೊಂಡ್ ಯಾವಾಗನು ಫೋನ್ ಮಾಡು, ನಾನ್ ನಿನ್ ಜೊತೆ ಇರ್ತೀನಿ. ನೀನ್ ಬಂಗಾರಪೇಟೆ ಎಲ್ಲದ ಕೇಳೋ,
1: ಅಲ್ಲಿ ಸ್ಟಾಕ್ ಇದ್ರೆ ಫೋನ್ ಮಾಡೋ ಸರ್, 500 ರೂಪಾಯಿ ಇದ್ರೆ.
0: ಇವಾಗ ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಪ್ರಾಬ್ಲಮ್ ಏನಕ್ಕೆ ಆಗ್ತಾ ಇದೆ, ಫಸ್ಟ್ ಬೆಳೆ ಇದಿಲ್ಲ ಆಯ್ತಾ. ಇನ್ನೊಂದೇನಾಗ್ತಾ ಇದೆ, ಶಿಫಾರಸು ಮಾಡಿರೋದಕ್ಕಿಂತ ನಾವು ಹೆಚ್ಚಿಗೆ ಹೊಡಿತಾ ಇದ್ವಿ. ಇವಾಗ 2 ML ಹಾಕೊಂಡ್ರೆ ನಾವೇನ್ ಮಾಡ್ತೇವೆ,
1: 4 ML
0: ಈ ಒಂದೇ ಸರಿ ವಾಶ್ ಔಟ್ ಆಗ್ಬೇಕಂತೇಳಿ. ಅದೇನಾಗುತ್ತೆ ಅಂದ್ರೆ, ಬರ್ತಾ ಬರ್ತಾ ನೀವು ಆತರ ಉಪಯೋಗಿಸಿ ಉಪಯೋಗಿಸಿ ಯಾವ್ದೋ ಒಂದು ಕೀಟ ಇದೆ ಅಂತೇಳಿ, ಅದ್ರ ಮೇಲೆ ಆತರ ಕೆಮಿಕಲ್ ಜಾಸ್ತಿ ಹಾಕಿ ಹಾಕಿ ಅದಕ್ಕೆ ರೋಗ ನಿರೋಧಕ ಶಕ್ತಿ ಬಂದ್ಬಿಡ್ತದೆ. ಇವಾಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಎಣ್ಣೆ ಹೊಡಿತಾ ಇರ್ತಾರೆ ಯಾರಾದ್ರೂ ಒಬ್ರು, ಫಸ್ಟ್ ಒಂದ್ ಕ್ವಾಂಟರ್ ಹೊಡಿತಾ ಇರ್ತಾರೆ, ಎಷ್ಟು ದಿವಸ ಹೊಡಿತಾನ ಒಂದ್ ಕ್ವಾಂಟರ್? ಇದಕ್ಕೂ ಹಂಗೆ ಕೀಟಗಳಿಗೆ ನೀವು ಬರೀ 2 ml ಹಾಕೊಂಡು ಹೊಡಿತಾ ಇದ್ರೆ ನೀವು 4 ml 5 ml ತೋರಿಸ್ಬಿಟ್ಟಿದ್ರು ರುಚಿ. ನೆಕ್ಸ್ಟ್ ಅದ್ ಸಾಯ್ಬೇಕಂದ್ರೆ 6 ml ಹಾಕ್ಬೇಕು. 6 ml ಹಾಕ್ದಾಗ ಅದ್ ಸಾಯ್ತದೆ ಒಕ್ಕೋಣ. ಅದ್ರ ಜೊತೆಗೆ ಕೆಮಿಕಲ್ ಅಷ್ಟೇ ಸ್ಟ್ರಾಂಗ್ ಇರ್ತದಲ್ಲ, ಕೆಳಗಡೆ ಗಿಡನೇ ಹೊಡೋದು. ಆಯ್ತಾ, ಅದಕ್ಕೆ ಪ್ರತಿಯೊಂದು ಬೆಳೆಗೂ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಹೇಳಿ ವಿಶ್ವವಿದ್ಯಾಲಯ ಮಾಡಿರ್ತಾರೆ. ಎಷ್ಟು ಗೊಬ್ಬರ ಹಾಕ್ಬೇಕು, ಅದಕ್ಕೆ ಎಷ್ಟು ಇದನ್ನ ಯಾವ ರೋಗಕ್ಕೆ ಎಷ್ಟು ಔಷಧಿ ಹೊಡಿಬೇಕು, ಎಷ್ಟು ML ಹಾಕೊಂಡು ಹೊಡಿಬೇಕು ಅನ್ನೋದು ಎಲ್ಲ ಇರ್ತದೆ ಡೀಟೇಲ್ಸ್. ಆಯ್ತಾ, ನೀವು ಯಾರು ನಮ್ಮ ಹತ್ರ ಬಂದ್ರೆ ಹೇಳ್ಬೋದು, ಗೊತ್ತಿಲ್ಲ ಯಾರು ಬರಲ್ಲ ಸರ್, ನಂಗೆ ಚಾಕ್ ಕೊಟ್ಟಿರ್ಬೇಕು ಸರ್, ನಂಗೆ ಇದ್ ಬೇಕು ಸರ್, ನಂಗೆ ಅದ್ ಬೇಕು ಸರ್ ಅಂತ ಕೇಳ್ತಿರಬಿಟ್ಟು ನನ್ ಬೆಳೆಗೆ ಈ ರೋಗ ಬಂದೈತೆ ಸರ್, ನಂಗೆ ಈ ಬಾಧೆ ಐತೆ, ಯಾರನ್ನ ಹೇಳಿದ್ರಾ ಹೇಳ್ಬೇಕ್ರ ಬಗ್ಗೆ? ಸುಮಾರು ಜನ ಬಂದಿದ್ರಿ, ಇಲ್ಲೆಲ್ಲ ನಂಗೆ ಪರಿಚಯ ಇರೋದೆ, ಯಾರನ್ನ ಬರ್ ಹೇಳ್ತೀರಾ? ಇಲ್ಲ. ಅದೇ

0: ನಾವು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ರೆಡ್ಡಿ ಅವರು ಆಲ್ರೆಡಿ ಹೇಳಿದ್ದಾರೆ ನಿಮ್ಗೆ, ಆಯ್ತಾ? ಮತ್ತೆ ನಾನು ಹೇಳಿದ್ದೆ, ಸರಿಯಾದ ಪ್ರಮಾಣ ಮತ್ತು ಮಿಶ್ರಣ ವಿಧಾನ, ಕೆಲವೊಂದು ಕೆಮಿಕಲ್ಸ್ ಹಾಕ್ಬಿಟ್ಟು ಚೆನ್ನಾಗಿ ತಿರ್ಸ್ಬೇಕು, ತಿರ್ಸಲ್ಲ ಅದು ಸರಿಯಾಗಿ ಮಿಶ್ರಣ ಆಗಲ್ಲ. ಅದೇನಾಗುತ್ತೆ, ಒಂದು ಗಿಡಕ್ಕೆ ಜಾಸ್ತಿ ಹೋಗುತ್ತೆ, ಒಂದು ಗಿಡಕ್ಕೆ ಕಡಿಮೆ ಹೋಗುತ್ತೆ. ಆ ತರದ್ದೆಲ್ಲ ಮಿಸ್ಟೇಕು. ಸಿಂಪರಣ ಸಮಯ ಮತ್ತು ವಿಧಾನ ಕೂಡ ಅಷ್ಟೇ. ನೀವು ಬಿಸಿಲಲ್ಲಿ ಮಾಡ್ತೀರಾ, ಬೆಳಿಗ್ಗೆ ಫುಲ್ ಬಿಸಿಲಲ್ಲಿ ಮಾಡಿದ್ರೆ ಏನಾಗುತ್ತೆ, ನೀವು ಯೂಸ್ ಮಾಡ್ತಕ್ಕಂಥ ಕೆಮಿಕಲ್ ಎಲ್ಲ ಅದು ಶಾಖಕ್ಕೆ ಏನಾಗುತ್ತೆ, ಎಫೆಕ್ಟ್ ಕಡಿಮೆ ಆಗುತ್ತೆ. ನಾಲ್ಕು ML ಹಾಕಿದ್ರು ಪ್ರಯೋಜನ ಇಲ್ಲ, ಹತ್ತು ML ಹಾಕಿದ್ರು ಪ್ರಯೋಜನ ಇಲ್ಲ. ಅದಕ್ಕೆ ನಾವು ಕೂಲ್ ಅವರ್ಸ್ ಅಲ್ಲಿ ಯೂಸ್ ಮಾಡ್ಬೇಕು. ಯೂಸ್ ಮಾಡಿದಾಗ ಅದು ಚೆನ್ನಾಗಿ ಪರಿಣಾಮಕಾರಿ ಕೆಲಸ ಮಾಡುತ್ತೆ. ಮತ್ತೆ ಇನ್ನೊಂದೇನಂದ್ರೆ, ವೈಯಕ್ತಿಕ ರಕ್ಷಣಾ ಉಪಕರಣಗಳನ್ನ ಹಾಕತ್ತೆ ಅಲ್ಲಿ. ಪ್ರತಿಯೊಂದು ಔಷಧಿ ಹೊಡಿಬೇಕಂದ್ರೆ ಗ್ಲೋಸ್ ಹಾಕೋಬೇಕು, ನೀವು ಏಪ್ರನ್ ಹಾಕೋಬೇಕು, ಹೆಲ್ಮೆಟ್ ಹಾಕೋಬೇಕು, ಇದು ಸ್ಪೆಕ್ಸ್ ಹಾಕೋಬೇಕು. ಇದೆಲ್ಲ ಹಾಕೊಂಡ್ರೆ ನೀವು ಆರೋಗ್ಯವಾಗಿರ್ತೀರ, ನೀವು ಚೆನ್ನಾಗಿದ್ದಾಗ ತಾನೆ ನಿಮ್ ಕುಟುಂಬ ಮತ್ತೆ ನೆಕ್ಸ್ಟ್ ಬೆಳೆ ಮಾಡಕಲ್ಲ ಆಗೋದು. ನಾವೇನ್ ಮಾಡ್ತಿದ್ವಿ ಅದಕ್ಕೆಲ್ಲ, ಯಾರನ್ನ ನೋಡಿದಿರಾ ಹಾಕೊಂಡಿಲ್ಲ. ಇವಾಗ ಏನೋ ಸ್ವಲ್ಪ ಸ್ಟ್ರಾಂಗ್ ಅದು ಇದು ಅಂತೇಳಿ ಅಂಗಡಿಯಲ್ಲಿ ಭಯ ಇಟ್ಟು ತಿಳಿಸಿದ್ರೆ ಆ ಮನೆಯಲ್ಲಿ ಗಾಡಿ ಹೆಲ್ಮೆಟ್ ಇರ್ತದಲ್ಲ ಅದ್ ಹಾಕೊಂಡು ಹೋಗ್ಬಿಡುದು. ಅದೇ ಇದೆಲ್ಲ ನೀವು ಎಷ್ಟೋ ಖರ್ಚು ಮಾಡ್ತೀರಾ, ಎಷ್ಟೋ ಇದು ಮಕ್ಕಳಿಗೆಲ್ಲ ಮದುವೆ ಮಾಡಿರ್ತೀರಾ, ಎಷ್ಟೋ ಅಷ್ಟೋ ಕಳ್ದಾಕಿರ್ತೀರಾ. ಒಂದ್ 2000 ರೂಪಾಯಿ ಕೊಟ್ಬಿಟ್ಟು ಆ ಪ್ರೊಟೆಕ್ಟಿವ್ ಕಿಟ್ ತಗೊಳಕಾಗಲ್ಲ. ನೀವು ತಗೊಂಡ್ ಮನೇಲಿ ಇಟ್ಕೊಂಡ್ರೆ ಔಷಧಿ ಹೊಡೆಯಲ್ಲಿ ಹಾಕೋಬೇಕು, ಇಲ್ಲ ಕೂಲಿ ಏನ್ ಬರ್ತಾನೆ ಅವನಿಗಾದ್ರೂ ಕೊಡಿಸ್ಬೇಕು, ಅವಂದು ಜೀವನ ಅಂತಾನೆ. ಇದೆಲ್ಲ ಇದೆಲ್ಲ ಮಾಡ್ತಾ ಇಲ್ಲ ನಾವು. ಅದಕ್ಕೆ ಏನಾಗ್ತದೆ, ಇವತ್ತು ರಿಸರ್ಚ್ ಮಾಡಿದ್ರೆ ನಮ್ಮ ರಕ್ತದಲ್ಲಿ ಕೀಟನಾಶಕ ಐತೆ, ತಾಯಿ ಎದೆಯಲ್ಲಿ DDT ಐತೆ. ಇನ್ನೇನ್ ಮಾಡ್ತಾ ಇದ್ದೀವಿ ನಾವು, ಕೊಪ್ಪಳ ರೈತರಲ್ಲಿ ಇದ್ರಲ್ಲಿ ಟೆಸ್ಟ್ ಮಾಡಿದ್ರೆ ರೈತರು ಅವನ ರಕ್ತದಲ್ಲಿ ಕೀಟನಾಶಕ ಅಂಶ ಇದೆ ಅಂತೆ. ಲಟಾಕಲ್ ಎಷ್ಟು ಅಲ್ಲಿಗೆ ಎಷ್ಟು ಹೋಗಿರ್ಬೋದು ಅವ್ನ ಬಾಡಿಗೆ, ಕ್ಯಾನ್ಸರ್ ಬಂದಿರ್ತದ. ಮತ್ತೆ ಇವಾಗ ಟೆಕ್ನಾಲಜಿ ಡೆವಲಪ್ ಆದಂಗೆ ಕೆಲವೊಂದು ಆಪ್ ಗಳು ಬಂದಿದ್ದಾವೆ, ಈ ಸ್ಯಾಪ್ ಮತ್ತೆ ಏನೋ ಪ್ಲಾಂಟ್ ಟ್ರಿಕ್ಸ್ ಅಂತೇಳಿ ಸುಮಾರು ಪ್ಲೇ ಸ್ಟೋರ್ ಅಲ್ಲಿ ಇದಾವೆ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಿಮ್ ಮನೇಲಿ ಯಾರಾದ್ರೂ ಮಕ್ಳು ಇರ್ತಾರಲ್ಲ ಅವ್ರಿಗೆ ಅರ್ಥ ಆಗುತ್ತೆ. ನೀವು ಆ ಆಪ್ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಏನ್ ರೋಗ ಬಂದಿರುತ್ತಲ್ಲ ಅದನ್ನ ಫೋಟೋ ಹಿಡಿದ್ಬಿಟ್ರೆ ಏನ್ ಏನ್ ರೋಗ ಅದಕ್ಕೆ ಏನ್ ಔಷಧಿ ಹೊಡಿಬೇಕು ಎಲ್ಲ ಬಂದ್ಬಿಡುತ್ತೆ ಅಲ್ಲೇ. ಇದ್ ಮಾಡಕ್ಕಾಗಲ್ವಾ, ಹೇಳಪ್ಪ ಯಾರಾದ್ರೂ ಬಂದ್ರೆ ನಾನು ಹೇಳ್ಕೊಡ್ತೀನಿ ಬೇಕಾದ್ರೆ. ಅದೇ ಇಲ್ಲ ನಿಮ್ಗೆ ಇವಾಗೆಲ್ಲ ನೀವು ಬಿಡಿ, ವಯಸ್ಸಾಗಿದೆ ಓಕೆ, ನಿಮ್ಗೆ ಮೊಬೈಲ್ ಎಲ್ಲ ಯೂಸ್ ಆಗಲ್ಲ ಬೇಡ. ನಿಮ್ ಮಕ್ಳು ಇರ್ತಾರಲ್ಲ ಅವ್ರಿಗೂ ಕೂಡ ಅದರಲ್ಲಿ ಪ್ಲಾಂಟ್ ಮಿಕ್ಸ್ ಈಸ್ ಆಪ್ ಅಂತೆಲ್ಲ ಆಪ್ ಇದೆ. ಅದು ಜಸ್ಟ್ ಒಂದ್ ಫೋಟೋ ಹಿಡಿದ್ಬಿಟ್ಟು ನಿಮ್ಮ ಹೊಲದಲ್ಲಿ ಯಾವ್ದೊಂದು ರೋಗ ಬಂದಿರ್ತದಲ್ಲ ಒಂದ್ ಫೋಟೋ ಹಿಡಿದ್ಬಿಟ್ರೆ ಇದು ಏನ್ ಕಾಯಿಲೆ, ಇದು ಯಾವ್ದ್ರಿಂದ ಬಂದಿದೆ, ಇದಕ್ಕೆ ಏನ್ ಔಷಧಿ ಹೊಡಿಬೇಕು, ಎಷ್ಟು ಹೊಡಿಬೇಕು, ಎಲ್ಲ ಕ್ಲೀನ್ ಆಗಿ ಬಂದ್ಬಿಡುತ್ತೆ. ಅದನ್ನಾದ್ರೂ ಫಾಲೋ ಮಾಡ್ಬೋದು. ಟೆಕ್ನಾಲಜಿ ಡೆವಲಪ್ ಆಗ್ತದೆ, ಅದನ್ನು ನಾವು ಉಪಯೋಗಿಸ್ಕೋಬೇಕು. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಅವ್ನ ಹಂಗೆ ಒಂದ್ ನಾಲ್ಕು ಕೊಡ್ತಾನೆ. ಅವ್ನು ಇನ್ನು ಹೇಳ್ಬೋದು ನೋಡು ಇಲ್ಲಿ ಮೊಬೈಲ್ ಅಲ್ಲಿ ಹೇಳ್ತಾ ಇದ್ದೆ, ಒಂದೇ ಹೇಳ್ತಾ ಇದ್ದೆ, ಒಂದೇ ಕೊಡೋ ಕಾಲಕ್ ಬೇಡ ನನಗೆ ಅಂತೇಳಿ ನೀವು ನಿಮ್ಮ ಅಧಿಕಾರನ ನೀವು ಚಲಾಯಿಸಬಹುದು. ಮತ್ತೆ ಅದೇ ಖಾಲಿ ಬಾಟ್ಲ್ ಪ್ಯಾಕೆಟ್ ಸುರಕ್ಷಿತವಿಲ್ಲದ್ರೆ ಮಾಡ್ತಾ ಇಲ್ಲ ನಾವು, ಔಷಧಿ ಹೊಡಿತೀವಿ ಎಲ್ಲಿ ಬಿಸಾಕ್ತೀವಿ, ಫ್ಯಾಕ್ಟ್ರಿಯಲ್ಲ ಬಿಸಾಕ್ತಿವೆ, ಔಷಧದಲ್ಲಿ ಬಿಸಾಕ್ತಿವೆ, ಅದ್ರಲ್ಲಿ ಮೀನು ಬಿಟ್ಟಿರ್ತೇವೆ, ಆ ಮೀನು ಬಿಸಿ ಸ್ವಲ್ಪ ತಿನ್ಸ್ತೀವಿ, ಆ ಮೀನು ಇಟ್ಕೊಂಡು ನಾವು ತಿಂತೀವಿ.
1: ಇಲ್ಲ
0: ಸತ್ತ ಜಾಸ್ತಿ ಹಾಕಿದ್ರೆ ಸತ್ತ ಹೋಗ್ತದೆ, ಕಡಿಮೆ ಹಾಕಿದ್ರೆ
1: ಕಡಿಮೆ ಆಗಿದ್ರು ಅಷ್ಟೇ.
0: ಹಂಗೆ ಈ ತರ ಎಲ್ಲ ನಾವು ಅದನ್ನ ಸುರಕ್ಷಿತವಾಗಿ ಮಾಡ್ತಾ ಇಲ್ಲ. ಅದನ್ನ ಎಲ್ಲ ಒಂದು ಅದಕ್ಕೆ ಒಂದು ಜಾಗ ಮಾಡ್ಬೇಕು ನೀವು ತೋಟದಲ್ಲಿ, ಯಾವ್ದೋ ಒಂದು ಕಾರಣದಲ್ಲಿ ಕೆಲ್ಸಕ್ಕೆ ಬರ್ತಾ ಇರ್ತಕ್ಕಂಥ ಒಂದು ಜಾಗ ಇದ್ದೇ ಇರ್ತದೆ, ಅಲ್ಲಿ ಸ್ವಲ್ಪ ಗುಳಿ ತೊಡ್ಬಿಟ್ಟು ನೀಟಾಗಿ, ಆಯ್ತಾ? ಮಳೆ ಬಂದ್ರು ಕೂಡ ಅದನ್ನು ಬೇರೆ ಕಡೆ ಹೋಗ್ಬಾರ್ದು, ಆ ತರ ಹಳ್ಳ ಮಾಡಿ ಆ ಬಾಟ್ಲಿನ ಪ್ಯಾಕೆಟ್ಗಳನ್ನ ಹಾಕ್ಬೇಕು, ಇಲ್ಲ ಯಾವ್ದಾದ್ರು ಒಂದು ಟೇಬಲ್ ಸುಟ್ಟಾಕ್ಬೇಕು. ಈ ತರ ಏನಾದ್ರು ಮಾಡ್ಬೇಕು. ಸುಡೋದಕ್ಕಿಂತ ಭೂಮಿಯಲ್ಲಿ ಹಾಕಿ ಸ್ವಲ್ಪ ಡೀಪ್ ಆಗಿ ಮುಚ್ಚಿದ್ರೆ ಅದೇನು ಆಗೋದಿಲ್ಲ. ಆಮೇಲೆ ವೈಟಿಂಗ್ ಪೀರಿಯಡ್ ಅಂತ ಇರ್ತದೆ, ಯಾವುದೇ ಔಷಧಿ ಹೊಡಿಲಿ ನಾವು ಅದನ್ನ ಸ್ವಲ್ಪ ವೈಟ್ ಮಾಡಿ ಆಮೇಲೆ ಅದನ್ನ ಕಟಾವ್ ಮಾಡಿ ಮಾರ್ಕೆಟ್ ಗೆ ಹಾಕ್ಬೇಕು. ಯಾರು ಮಾಡ್ತ ನಾವು ಯಾರು ಮಾಡ್ತಾ ಇಲ್ಲ, ನೂರಕ್ಕೆ ನೂರು ಯಾರು ಮಾಡ್ತಾ ಇಲ್ಲ. ಬೆಳಿಗ್ಗೆ ಟಮಾಟೋ ಈ ಕಡೆಯಿಂದ ಟಮಾಟೋ ಔಷಧಿ ಹೊಡಿತಾ ಇರ್ತಾರೆ, ಆಕಂದ ಕಾಯಿ ಆ ಕಡೆಯಿಂದ ಕಾಯಿ ಕೀಳ್ತಾ ಇರ್ತಾರೆ. ಅದಿಲ್ಲ, ಇಲ್ಲ ಇವತ್ತು ಹೊಡಿತಾರೆ ನಾಳೆ ಕಾಯ್ಕಿ ತಾಕ್ತಿವಿ. ಯಾವ್ದು ಕೆಮಿಕಲ್ ಅಷ್ಟು ಫಾಸ್ಟ್ ಆಗಿ ಡಿಸ್ಇಂಟಿಗ್ರೇಟ್ ಆಗಲ್ಲ. ಇದೇನಾಗ್ತದೆ, ಇದ್ರೆ ಈ ತರ ಹೊಡೆದ್ರೆ ಇದೆಲ್ಲ ಬೆಳಿಗ್ಗೆ ಮಾರ್ಕೆಟ್ ಹೋಗುತ್ತೆ, ಅವ್ರ ಆಕ್ಷನ್ ಅಲ್ಲಿ ಹೋಗ್ತಾರೆ, ಮತ್ತೆ ಎತ್ಕೊಳ್ಳಿ ಅಂಗಡಿಯಲ್ಲಿ ಇರ್ತಾರೆ. ಸಿಟಿಗಳಲ್ಲೆಲ್ಲ ಏನಾಗುತ್ತೆ, ಅಂಗಡಿಗೆ ಹೆಂಗ್ಸರು ಹೋಗ್ತಾರೆ ತಡತಾರೆ, ಅದ್ ನಿತ್ಕೊಂಡು ಏನ್ ಮಾಡ್ತಾರೆ ಸಿಟಿಗಳಲ್ಲ ಎಲ್ಲ ಪೇಪರ್ ಕವರ್ಗಳೆಲ್ಲ ಹಾಕ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಹಾಕ್ಬಿಡ್ತಾರೆ, ಆಯ್ತಾ? ಅಲ್ಲಿಗೇನಾಯ್ತು, ನೀನ್ ಹೊಡೆದ್ರೆ ಕೆಮಿಕಲ್ ಅದ್ರ ಮೇಲೆ ಐತೆ, ಡೈರೆಕ್ಟ್ ಸಾಂಬಾರ್ ಹೊಡೋಯ್ತ ನೀನ್ ಹೊಟ್ಟೆ ಹೊಡೆಯಿತು. ಅದ್ ನಿಮ್ಗಿಂತ ನಮ್ಗೆ ಟೌನ್ಗಳಲ್ಲಿ ಇರೋದು ಎಫೆಕ್ಟ್ ಜಾಸ್ತಿ. ಯಾವ್ದೇ ಒಂದು ಕೆಮಿಕಲ್ ನಾವ್ ಹೊಡೆದ್ರೆ ಕೆಮಿಕಲ್ ದುರ್ಬಲ ಆಗ್ಬೇಕು ಅಂತಂದ್ರೆ ಅದು ಬಿಸಿಲಲ್ಲಿ ಗಾಳಿನಲ್ಲಿ ಒಂದ್ 4-5 ದಿವಸ ಆದ್ರೂ ಇರ್ಲೇಬೇಕು, ಆಯ್ತಾ? ನನ್ನ ಪ್ರಕಾರ ಯಾವ್ದು ಬೆಸ್ಟ್ ತರಕಾರಿ ಯಾವ್ದಪ್ಪ ಅಂತಂದ್ರೆ ಈ ಟೌನ್ಗಳಲ್ಲಿ ರೋಡ್ ಪಕ್ಕ ಹಾಕೊಂಡು ಮಾಡ್ತಾ ಇರ್ತಾರೆ ನೋಡಿ, ಉಡ್ಡೆ ಲೆಕ್ಕ ಅದು ಬೆಸ್ಟ್. ಯಾಕಂದ್ರೆ ಬಿಸಿಲು ಬೀಳ್ತಾ ಇರ್ತದೆ, ಧೂಳು ಇರ್ತದೆ, ಆಮೇಲೆ ತಗೊಂಡೋದವ್ರು ಕೂಡ ಧೂಳು ಐತಪ್ಪ ಅದ್ರ ಮೇಲೆ ಅಂದ್ಬಿಟ್ಟು ಚೆನ್ನಾಗಿ ತೊಳಿತಾರೆ. ಈ ಅಂಗಡಿಗಳಲ್ಲಿ ಕೆಲವೊಂದು ಒಳ್ಳೆ ಒಳ್ಳೆ ಅಂಗಡಿಗಳು ಮಾಡಿ ಇಟ್ಕೊಂಡಿರ್ತಾರಲ್ಲ, ಅಲ್ಲಿ ಏಸಿ ಹಾಕಿರ್ತಾರೆ, ಅಲ್ಲೋ ಬಿಸಿಲು ತರ್ಸಲ್ಲ ಅದಕ್ಕೆ. ಆ ಕೆಮಿಕಲ್ ಅದು ವೆಜಿಟೇಬಲ್ಸ್ ಇದಾವಲ್ಲ ತರಕಾರಿಗಳು, ಅವು ಭಾರಿ ಡೇಂಜರ್. ಸೊ ಹಾಗಾಗಿ ನೀವು ಇವತ್ತು ನಾಳೆ ಹಾರ್ವೆಸ್ಟ್ ಮಾಡ್ತಾರೆ, ಕೊಯ್ಲು ಮಾಡ್ತೀರ ಅಂದ್ರೆ ಅದಕ್ಕೆ ಮುಂಚೆನೆ ಒಂದ್ ಮೂರ್ನಾಲ್ಕು ದಿವಸ ಮುಂಚೆನೆ ಔಷಧಿ ಹೊಡೆದಿರ್ಬೇಕು. ಬಟ್ ಏನ್ ಮಾಡ್ತಾವ್ರ ಅಂಗಡಿಗಳವ್ರ

ಹಂಗಾಗಲ್ಲಣ್ಣ, ಕ್ಯಾಪ್ಸಿಕಮ್ ಮೂರ್ ದಿವ್ಸಕ್ಕೆ ಒಂದ್ಸರಿ ಹೊಡಿಲೇಬೇಕು ಅಂತೇಳಿ ಎಲ್ಲ ಇದ್ ಮಾಡಿಸ್ಬಿಟ್ಟು ರೂಢಿ ಮಾಡಿಸ್ಬಿಟ್ಟು ಅವಶ್ಯಕತೆ ಇಲ್ಲಂದ್ರು ನಿಮ್ಗೂ ಎಲ್ಲ ಒಂದ್ ಕಡೆ ಅನಿಸ್ತಾ ಇರ್ತದೆ, ಯಾಕಪ್ಪ ಸುಮ್ಮನೆ ಏನಾಯ್ತು 10,000 20,000 ಹೋದ್ರೆ ಹೋಗ್ಲಿ, ಮೂರ್ ದಿವ್ಸಕ್ಕೆ ಒಂದ್ಸರಿ ಈ ಕಿತ್ತು ಚೆನ್ನಾಗಿ ಹೊಡೆದ್ಬಿಡೋಣ ಒಳ್ಳೆ ಬೆಳೆ ತೆಗೋಣ ಅಂತ ಹೇಳ್ಬಿಟ್ಟು ನೀನ್ ಯೋಚನೆ ಮಾಡ್ತಾ ಇರ್ತೀನಿ. ಅದನ್ನೆಲ್ಲ ಸೊ ಅದಕ್ಕೆ ಅವನು ಮೂರ್ ದಿವಸ ಹೇಳಿದ್ರೆ ಈಗ ಬೇಕಾದ್ರೆ 2 ದಿವಸಕ್ಕೆ ಒಂದ್ಸರಿ ಹೊಡೆದಾಕ್ತೀವಿ. ಹಾ 2 ದಿವಸಕ್ಕೆ ಹೊಡೆದಾಕ್ ಯಾಕೆ ಸುಮ್ಮನೆ ರಿಸ್ಕ್ ಹೊಡೆದಲ್ಲ, ಒಳ್ಳೆ ರೇಟ್ ಬಂದ್ಬಿಟ್ರೆ ಈಗ ಲಕ್ಷ ಪ್ರತಿ ಆಗ್ತೀವಿ ಅಂತ ಹೇಳ್ಬಿಟ್ಟು ಆ ತರ ಆಗ್ತಾ ಇದೆ. ಆಮೇಲೆ ನಕಲಿ ಮತ್ತು ಅನಧಿಕೃತ ಪೀಡನೆಗಳು ಅವಳಿ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ. ಇವಾಗ ಟಾಟಾ ರ್ಯಾಲೀಸ್ ಇರ್ಬೋದು, ಸಿಂಜೆಂಟ್ ಆಗಿರ್ಬೋದು, ಅದಾಮ ಇರ್ಬೋದು, ಇವರೆಲ್ಲ ಒಂದ್ ಕೆಮಿಕಲ್ ನ ಪ್ರೊಡ್ಯೂಸ್ ಮಾಡ್ಬೇಕು ಅಂತಂದ್ರೆ ಒಂದ್ 5-6 ವರ್ಷ ಸಂಶೋಧನೆ ಮಾಡಿರ್ತಾರೆ, ಅದ್ರ ಮೇಲೆ ಒಂದು 150 ಕೋಟಿ 200 ಕೋಟಿ ಇನ್ವೆಸ್ಟ್ ಮಾಡಿರ್ತಾರೆ. ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಅದನ್ನೆಲ್ಲ ಒಂದ್ ಇದು ಮಾಡಿ ಒಂದಷ್ಟು ಜನ ಎಂಪ್ಲಾಯೀಸ್ ಇಟ್ಕೊಂಡು ಮಾರ್ಕೆಟ್ ಗೆ ತಲುಪಿಸಿರ್ತಾರೆ. ಸುಮ್ ಸುಮ್ನೆ ಟಾಟಾ ಕಂಪ್ನಿ ಸುಮ್ಸುಮ್ನೆ ಬಿಡಕ್ಕಾಗಲ್ಲ. ಸರಿ ಆಯ್ತು, ಅದೆಲ್ಲ ಮಾರ್ಕೆಟ್ ಬಂದ್ರೆ ರೈತರು ಯಾರು ಮುಗಲ್ಲ ಅದನ್ನ, ಯಾಕೆ 100 ರೂಪಾಯಿ ಜಾಸ್ತಿ 100 ರೂಪಾಯಿ ಜಾಸ್ತಿ ಅಂತ ಹೇಳ್ಬಿಟ್ಟು ನೀವು ಅದನ್ನ ಕಣ್ಣೆತ್ ಕೂಡ ನೋಡಲ್ಲ. ಇನ್ನೊಬ್ಬ ಯಾರೋ ಇರ್ತಾನೆ, ಅವನ್ನೆಲ್ಲ ಎತ್ಕೊಂಡ್ ಅದನ್ನ ಕೆಮಿಕಲ್ ಎಲ್ಲ ಎತ್ಕೊಂಡ್ ಒಂದು ಮಿಕ್ಸ್ ಮಾಡಿ ಬಾಕಿ ಹಾಕಿ ಅವನೇ ಎಲ್ಲ ಅಲ್ಲೇ ಅದಕ್ಕೊಂದು ಲೇಬಲ್ ಮೆನ್ಸ್ಬಿಟ್ಟು ಎತ್ಕೊಂಡೆಲ್ಲ ಅಂಗಡಿ ಕ್ಲಿಕ್ತಾನೆ. ಆ ಟಾಟಾಗೂ ಮತ್ತೆ ಇವನಿಗೆ ಸೇಮ್, ಅದ್ರಲ್ಲಿ ಏನು ಇರಲ್ಲ ಬಂಡವಾಳ. ಏನಂದ್ರೆ ಓ ಇದು ಅದಕ್ಕೆ ಕೆಲಸ ಮಾಡ್ತದೆ ಅಂತ ಹೇಳ್ತಾನೆ, 100 ರೂಪಾಯಿ ಕಮ್ಮಿ, ನೀವೇನ್ ಮಾಡ್ತೀರ ಎತ್ಕೊಂಡು ಹೊಡಿತಾರೆ. ಈ ಗಿಡಗಳೇನು ಮಾತಾಡಲ್ಲ, ಇದು ನಂಗೆ ಏನು ಯೂಸ್ ಇಲ್ಲ ಅಂತ ಹೇಳಕ್ಕಾಗಲ್ಲ. ನೀವೇನ್ ಮಾಡ್ತಾರೆ ಬಲ ಪ್ರಯೋಗ ಮಾಡ್ತಾನೆ ಇರ್ತೀರಿ ಗಿಡಗಳ ಮೇಲೆ. ಹಾಗಾಗಿ ಇದು ನಮ್ಗೆ ಜಾಸ್ತಿ ಪ್ರಾಬ್ಲಮ್ ಆಗ್ತದೆ ಇದು. ಅಸೈತಾ, ಅದಕ್ಕೆ ನೀವು ಬ್ರಾಂಡೆಡ್ ಕಂಪ್ನಿ ಏನಿದೆ ಅದ್ರದೇ ಕೆಮಿಕಲ್ ತಗೊಂಡ್ರೆ ನಿಮ್ಗೆ ನಮ್ಮ ವಾತಾವರಣದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮನು ಕಡಿಮೆ ಆಗುತ್ತೆ, ನಿಮ್ಮ ಆರೋಗ್ಯದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮನು ಕಡಿಮೆ ಆಗುತ್ತೆ. ಇದೆಲ್ಲ ಯಾವ ರೀತಿ ಮಾಡ್ತಾರೆ ಅಂದ್ರೆ, ಈ ನಕಲಿ ಔಷಧಿಗಳು ಈ ಕೆಲವೊಂದು ಕಂಪ್ನಿ ಇದು ಕೆಮಿಕಲ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಸೆಂಟ್ರಲ್ ಗವರ್ಮೆಂಟ್ ಅವರು ಇವು ಡೇಂಜರ್ ಇವು ಡೇಂಜರ್ ಅಂತೇಳಿ ಬ್ಯಾನ್ ಮಾಡ್ತಾ ಇರ್ತಾರೆ. ಮೊನೊಕ್ರೋಟೋಫಾಸ್ ಬ್ಯಾನ್ ಮಾಡಿದ್ದಾರೆ, ಅದಕ್ಕೂ ಮುಂಚೆ ಸುಮಾರು ಇವ ಕೆಲವೊಂದೆಲ್ಲ ಬ್ಯಾನ್ ಮಾಡ್ತಾರೆ. ಯಾಕೆ ಬ್ಯಾನ್ ಮಾಡ್ತಾರೆ ಅಂದ್ರೆ ಡೇಂಜರು ಅಂತೇಳಿ ಬ್ಯಾನ್ ಮಾಡ್ತಾರೆ. ಈ ಕೆಲವರು ಇರ್ತಾರೆ ಪುಣ್ಯಾತ್ಮರು, ಅವ್ರೇನ್ ಮಾಡ್ತಾರೆ ಹೋಗ್ಬಿಟ್ಟು ಆ ಬ್ಯಾನ್ ಮಾಡಿರೋ ಕೆಮಿಕಲ್ಸ್ ನ ಎತ್ಕೊಂಡ್ಬರ್ತಾರೆ, ಎತ್ಕೊಂಡ್ಬಂದ್ಬಿಟ್ಟು ಅದ್ರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಯೂರಿಯಾ ಹಾಕ್ಬಿಡ್ತಾರೆ. ನಕಲಿ ಔಷಧಿಗಳು ನಮ್ ರಿಸರ್ಚ್ ಪ್ರಕಾರ ಗೊತ್ತಾಗಿರೋದಂದ್ರೆ 60-70% ನಕಲಿ ಔಷಧಿಗಳು ಏನಿದಾವೆ ಅವೆಲ್ಲ ಯೂರಿಯಾ ಬೇಸ್ಡ್. ಅದ್ರಲ್ಲಿ ಯೂರಿಯಾ ಬಿಟ್ರೆ ಇನ್ನೇನಿರಲ್ಲ, ನೀವ್ ಎತ್ಕೊಂಡ್ ಹೊಡಿತೀಯ, ಒಂದು ಅದ್ರಲ್ಲಿ ಸ್ಟ್ರಾಂಗ್ ಕೆಮಿಕಲ್ ಐತೆ, ಇನ್ನೊಂದು ಯೂರಿಯಾ ಅಂಶ ಇದೆ. ನೀವ್ ಎತ್ಕೊಂಡ್ ನೋಡಿದ ತಕ್ಷಣ ಏನಾಗುತ್ತೆ, ಹುಳು ಸತ್ತೋಗುತ್ತೆ ಆಯ್ತಾ. ಗಿಡ ಏನಾಗುತ್ತೆ, ಯೂರಿಯಾ ಇರೋದ್ರಿಂದ ಸಿಗಲ್ ಬಂದ್ಬಿಡ್ತೀವಿ. ಓ ನಿನ್ಗೇನಪ್ಪ ಮುಂಚೆ ಮುಂದಿ ಚೇಷ್ಟ ಪೈನ ನೆಕ್ಸ್ಟ್ ವಾಂಜಿಕೆ ಪೋಲ್ಲ ಅಂತ ಯಾವಾಗ ಅವನತ್ರ ಹೋಗಿ ಅವ್ನ ದೊಡ್ಡ ಮಾಡ್ತೀವಿ. ಇದೇ ಆಗ್ತಾ ಇರೋದು, ನಿಮ್ಗೇನು ಒಂದು ಹುಳ ಸಾಯ್ಬೇಕು, ಗಿಡ ಚೆನ್ನಾಗಿ ಕಾಣಿಸ್ಬೇಕು, ಇವ್ರು ಯಾಕಂದ್ರೆ ಯಾಕೆ ಕಾಣಿಸಲ್ಲ, ಚೆನ್ನಾಗಿ ಕಾಣಿಸುತ್ತಲ್ಲ, ಹಂಗೆ ಮೋಸ ಆಗ್ತಾ ಇದೆ. ಅದಕ್ಕೆ ನೀವು ಬ್ರಾಂಡೆಡ್ ತಗೋಬೇಕು, ಅದ್ರ ಜೊತೆಗೆ ಬಿಲ್ ತಗೋಬೇಕು. ನೀವು ಯಾವ್ದೋ ಎತ್ಕೊಂಡ್ ಬಂದು ಹೊಡೆದ್ಬಿಟ್ಟು ನಾಳೆ ಎತ್ಕೊಂಡೋಗೋಣ ಈಗ ನಿಂದೆ ಹೊಡೆದಿದ್ದಂದ್ರೆ ಅವ್ನು ಹೋಗ್ತಾನ ಹೋಗ್ತಲ್ಲ, ಬಿಲ್ ಇದ್ರೆ ಬಾಯಿ ಮುಚ್ಕೊಂಡು ಇರ್ತಾನೆ, ಅವನಿಗೆ ಭಯ ಇರ್ತದೆ ಇವನ್ನೆಲ್ಲ ಹೋಗ್ತಾನಪ್ಪ ಏನ್ ಕಂಪ್ಲೇಂಟ್ ಮಾಡ್ತಾನೋ ನನ್ ಕತೆ ಗೋವಿಂದ ಅಂತೇಳಿ. ಅದಕ್ಕೆ ಬಿಲ್ ಇಂಪಾರ್ಟೆಂಟ್, 100 ರೂಪಾಯಿ ಹೋದ್ರೆ ಹೋಗುತ್ತೆ ಆಯ್ತಾ, ಬಿಲ್ ತಗೊಳ್ಳಿ. ನಾಳೆ ದಿವಸ ನಿಮ್ ತೋಟಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇದಾಗುತ್ತೆ. ಅದ್ರಲ್ಲಿ ಕೆಲವರು ಬ್ರೋಕರ್ಸ್ ಇರ್ತಾರೆ, ಏನೋ ಅದನ್ನ ಬೆಳೆ ಆನ್ ಆಗ್ಬಿಟ್ಟೈತೆ ಅಂತೇಳಿ ರೈತ ಯಾರು ಹೇಳ್ತಾನೆ, ಅವನು ಇನ್ನೊಬ್ಬನಿಗೆ ಅಂಗಡಿ ಮನ ಹತ್ರ ಬರೋದು ಬ್ಲಾಕ್ ಮೇಲ್ ಮಾಡೋದು, ಅವನ್ ಸೆಂಟ್ರಲ್ ದುಡ್ಡು ಮಾಡ್ಕೋತಾನೆ ಅವನು. ನಿಮ್ಮನ್ನ ಉಪಯೋಗಿಸ್ಕೊಂಡು ಅಧಿಕಾರಿಗಳು ನಮ್ಗೆ ಹೇಳ್ತಾರೆ, ನಮ್ಗೆ ನನಗೆ ಕೆಲವರು ಹೇಳಿದ್ರೆ ಸರ್ ಯಾರೋ ಅಂಗಡಿಯವರು ಕೊಟ್ಟಿದ್ದಾರೆ ಸರ್ ಏನೋ ಎಲ್ಲ ಹೂವ ಎಲ್ಲ ಉದ್ರೋಗ್ಬಿಟ್ಟೈತೆ ಅಂತ, ಬನ್ನಿ ಸರ್ ಅದು ಸರ್ ಇದು ಆಯ್ತಪ್ಪ ಬರ್ತೀನಿ ಹೇಳಿ. ನಾನು ಅಲ್ಲಿ ಹೋಗೋಷ್ಟೊತ್ತಿಗೆ ಅವ್ರ ಇಬ್ಬರು ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸೆಂಟ್ರಲ್ ಇನ್ವಾಲ್ವ್ ಆಗ್ಬಿಟ್ಟು ಅವನಿಗೆ ಪಾಪ ರೈತನಿಗೆ ಏನೋ ಸ್ವಲ್ಪ ಕೊಡ್ಸ್ಬಿಟ್ಟು ಸೆಂಟ್ರಲ್ ಇರೋ ಒಂದಷ್ಟು ಹೊಡೆ ಹಾಕಿತ್ತು. ಸೊ ಅದಕ್ಕೆ ಏನಿದ್ರು ನೀವು ಕರೆಕ್ಟ್ ಆಗಿ ವ್ಯವಹಾರ ಮಾಡ್ಬೋದು ಆಯ್ತಾ. ನೀವು ಏನೇ ಪರ್ಚೇಸ್ ಮಾಡಿದ್ರು ಬಿಲ್ ತಗೋಬೇಕು, ಮತ್ತೆ ಸೈಂಟಿಸ್ಟ್ ಗಳಿದ್ದಾರೆ ನಮ್ಮಂತ ಅಧಿಕಾರಿಗಳಿದ್ದಾರೆ ನಮ್ಮ ಹತ್ರ ಬರ್ಬೇಕಿತ್ತು, ನಮ್ಗೆ ಕೆಲಸ ಕೊಡ್ಬೇಕು. ನೀವು ಎತ್ಕೊಂಡ್ಬಂದು ತೋರಿಸಿ ಸರ್ ಏನಾಗಿದೆ ಅಂತ ಹೇಳ್ಬೇಕು. ನಾವ್ ಹೇಳ್ತೀವಿ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕೆವಿಕೆನೇ ಐತೆ ನಮ್ ಕೋಲಾರಿಗೆ, ಪ್ರತಿಯೊಂದು ಜಿಲ್ಲೆಗೂ ನಮ್ ಕೆವಿಕೆ ಐತಿ ಇವಾಗ ಕೃಷಿ ವಿಜ್ಞಾನ ಕೇಂದ್ರ ಅಂತ ಹೇಳ್ಬಿಟ್ಟು, ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಸೈಂಟಿಸ್ಟ್ ಗಳು ಇರ್ತಾರೆ, ಅವ್ರ ಕಳಿಸಾದ್ರು ನಾವು ತಗೋಬಹುದು. ಇಲ್ಲ ನಾನು ಹೇಳಿದ್ನಲ್ಲ ಅವಾಗ ಮೊಬೈಲ್ ಅಂತ ಹೇಳ್ಬಿಟ್ಟು, ಆ ಮೊಬೈಲ್ ಇದ್ರಲ್ಲಿ ಕೂಡ ನಾವೊಂದು ಫೋಟೋ ಹಿಡಿದು ಹಾಕಿದ್ರೆ ಅದು ಬರುತ್ತೆ ಏನ್ ಇದ್ ಮಾಡ್ಬೇಕು ಅಂತೇಳಿ ಈ ತರ. ಮತ್ತೆ ಇನ್ನೊಂದ್ ಏನಪ್ಪಾ ಇದಕ್ಕೆಲ್ಲ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ಆರ್ಗ್ಯಾನಿಕ್. ಬರೀ ಆರ್ಗ್ಯಾನಿಕ್ ಅಂದ್ರೆ ಆಗುತ್ತಾ ಇಲ್ಲ, ಸಮಗ್ರ ನಾವು ಕೀಟ ನಿರ್ವಹಣೆ ಮಾಡ್ಬೇಕು. ಇವಾಗ ಸ್ಟಿಕ್ಕಿ ಟ್ರಾಪ್ಸ್ ಇದಾವಲ್ಲ ಕೋಸಲ್ಲೆಲ್ಲ ಉಪಯೋಗಿಸ್ತೀವಲ್ಲ, ನೀವು ಅದೆಲ್ಲ ಹಾಕಿದ್ರೆ ಸುಮಾರು ಕೀಟಗಳು ಬಂದು ಅದಕ್ಕೆ ಮೆಚ್ಕೊಂಡ್ಬಿಡ್ತವೆ, ಅಷ್ಟು ಮಟ್ಟಿಗೆ ನಿಮ್ಗೆ ರೋಗ ಕಡಿಮೆ ಆಗುತ್ತೆ. ಅದೊಂದು ಮಾಡ್ಬೇಕು. ಇವ್ರು ಜೈವಿಕ ಪೀಡನಾಶಕಗಳು ಅವಾಗಿಂದ ಹೇಳ್ತಾ ಇದೀವಿ, ನಾನು ಹೇಳ್ತಾ ಇದ್ದೀನಿ, ಅವ್ರು ಹೇಳ್ತಾ ಇದ್ರೆ ಇದು ಭಾರಿ ಇಂಪಾರ್ಟೆಂಟ್. ಭೂಮಿಯಲ್ಲಿ ಇರ್ತಕ್ಕಂತ ಇವು ರೋಗಾಣುಗಳನ್ನೆಲ್ಲ ಇವು ಸಾಯಿಸ್ತವೆ. ಹಾಗಾಗಿ ನೀವು ಇದು ತಿಪ್ಪೆ ಗೊಬ್ಬರದಲ್ಲಾದ್ರೂ ಬೆಳೆಸಬಹುದು, ಒಂದಕ್ಕೆ ಎರಡು ಮಾಡಿ ನೀವು ಭೂಮಿಗೆ ಹಾಕೋದ್ರಿಂದ ಅದು ತುಂಬಾ ಅನುಕೂಲ ಆಗುತ್ತೆ, ಔಷಧಿ ಉಪಯೋಗಿಸೋದು ಪ್ರಮಾಣ ಕಡಿಮೆ ಆಗುತ್ತೆ.
ಅದೇ ರೀತಿ ಬೇವು ಆಧಾರಿತ ಉತ್ಪನ್ನಗಳು ನಮ್ಮ ಆಫೀಸ್ ಅಲ್ಲೂ ಕೂಡ ಬೇವು ಎಣ್ಣೆ ಎಲ್ಲ ಬರುತ್ತೆ. ಅದು ಹೊಡೆಯೋದ್ರಿಂದ ನೀವು ಯಾವಾಗ ಬೇಕಾದ್ರೂ ಹೊಡಿಬಹುದು. ಹೊಡೆಯೋದ್ರಿಂದ ಎಲ್ಲ ಮೊಟ್ಟೆ ಇಟ್ಟಿರ್ತಾವಲ್ಲ ಕೀಟಗಳು, ಅದು ಮೊಟ್ಟೆನ ಸಾಯಿಸ್ಬಿಡ್ತದೆ, ಅವಾಗ ಮರಿ ಈಚೆನೆ ಬರೋದಿಲ್ಲ. ಅದು ಒಂದು ಒಳ್ಳೆ ಉತ್ತಮವಾದಂತ ಈ ಕೀಟನಾಶಕ. ಹಾಗಾಗಿ ನೀವು ಇದನ್ನೆಲ್ಲ ಉಪಯೋಗಿಸ್ಬೇಕು. ನಾನು ಇಷ್ಟೊತ್ತು ಹೇಳಿದ್ರೆ ಅದು ಮಾಡ್ಬೇಡ್ರಿ ಇದು ಮಾಡ್ಬೇಡ್ರಿ ಅಂತ ಹೇಳಿ, ಅದಕ್ಕೆ ಸೊಲ್ಯೂಷನ್ ಏನು ಇದು ಇವಾಗ ಹೇಳ್ತಾ ಇದೀವಲ್ಲ, ಬೇವು ಲೇಪಿತ ನಾವು ಇದನ್ನ ಪ್ರಾಡಕ್ಟ್ಸ್ ನ ಉಪಯೋಗಿಸ್ಬೇಕು, ಜೈವಿಕ ಇದನ್ನ ಉಪಯೋಗಿಸ್ಬೇಕು, ಮತ್ತೆ ಸ್ಟಿಕ್ಕಿ ಟ್ರಾಪ್ಸ್ ಅವ್ರನ್ನೆಲ್ಲ ಉಪಯೋಗಿಸ್ಬೇಕು. ಅದೇ ರೀತಿ ಬೆಳೆ ಪರಿವರ್ತನೆ ಅವಾಗ ಹೇಳಿದ್ದೀನಿ, ಮೇನ್ ರೀಸನ್ ಏನೋ ಕಾಯಿಲೆಗೆ ಜಾಸ್ತಿ ಆಗಿರೋದಂದ್ರೆ ಬೆಳೆ ಪರಿವರ್ತನೆ ಇಲ್ಲ. ನೀವು ಮೇನ್ ಬೆಳೆ ಪರಿವರ್ತನೆ ಮಾಡ್ಬೇಕು. ಒಂದು ಬೆಳೆ ಆದ್ಮೇಲೆ ಆ ಕುಟುಂಬಕ್ಕೆ ಸೇರಿದ್ರೆ ಸೇರದೇ ಇರ್ತಕ್ಕಂಥ ಬೇರೆ ಬೆಳೆನ ಹಾಕ್ಬೇಕು, ಇಲ್ಲ ಗ್ಯಾಪ್ ಆದ್ರೂ ಕೊಡ್ಬೇಕು. ಆಯ್ತಾ, ಇದು ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಇನ್ನು ಮಾಮೂಲಿ ತಿಪ್ಪೆ ಗೊಬ್ಬರ ಸೇರಿಸ್ಬೇಕು, ಮತ್ತೆ ಅದ್ರ ಜೊತೆಗೆ ಏನಾಗಿದೆ ಜೀವಾಮೃತ, ಘನ ಜೀವಾಮೃತ, ಗೋವಾಮೃತ ಏನೇನು ಬಂದಿದೆ ಇವಾಗ. ಆಯ್ತಾ, ಮತ್ತೆ ಕೆಲವರೆಲ್ಲ ಫಿಶ್ ವೇಸ್ಟ್ ತಗೊಂಡೋಗ್ಬಿಟ್ಟು ಅದರಲ್ಲಿ ಫಿಶ್ ಅಮೈನ್ ಆಸಿಡ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಸ್ಪ್ರೇ ಮಾಡ್ತಾ ಒಳ್ಳೆ ರಿಸಲ್ಟ್ ಕೂಡ ತಗೋತಾ ಇದಾರೆ. ಸುಮಾರು ಜನ ರೈತರು ಸಿಮೆಂಟ್ ತೊಟ್ಟಿಗೆ ಕರ್ಕೊಂಡ್ಬಿಟ್ಟು ಜೀವಾಮೃತ ಮಾಡಿ ಡೈಲಿ ಡ್ರಿಪ್ ಅಲ್ಲಿ ಅದನ್ನ ಬಿಡ್ತಾ ಇದಾರೆ. ಎಫೆಕ್ಟ್ ಕೂಡ ಚೆನ್ನಾಗಿದೆ. ಆಯ್ತಾ, ನಿಮಗೆ ಅದರಲ್ಲಿ ಅದ್ರ ಮೇಲೆ ಬೇಕಾದ್ರೂ ಕೂಡ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಬೇಕಾದಷ್ಟು ವಿಡಿಯೋಗಳಿದಾವೆ. ಅದಕ್ಕೆ ಏನ್ ಮಾಡ್ಬೇಕು, ನೀವು ಜಾಸ್ತಿ ಖರ್ಚು ಮಾಡಂಗಿಲ್ಲ. ಒಂದು ಡ್ರಮ್ ಇರ್ಬೇಕು, ಅದಕ್ಕೊಂದು 4-5 kg ನೀವು ಕಡಿಮೆ ಇಟ್ಟು ತಗೋಬೇಕು, ಸ್ವಲ್ಪ ಬೆಲ್ಲ ಹಾಕ್ಬೇಕು, ಮತ್ತೆ ನಿಮ್ ಜಮೀನಲ್ಲೇ ಇರ್ತಕ್ಕಂಥ ಶುದ್ಧವಾದ ಮಣ್ಣನ್ನು ಎತ್ಕೊಂಡು ಹಾಕಿದ್ರೆ ನಿಮ್ ಜಮೀನಲ್ಲೇ ಇರ್ತಕ್ಕಂಥ ನಮ್ಗೆ ಯೂಸ್ ಆಗತಕ್ಕಂತ ಇದು ಸೂಕ್ಷ್ಮ ಜೀವಿಗಳು ಜಾಸ್ತಿ ಆಗ್ತವೆ. ಅದನ್ನ ನಾವು ಮತ್ತೆ ಬೆಳಗ್ಗೆ ಕಳ್ಸಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಆಯ್ತಾ, ಇಷ್ಟೆಲ್ಲ ಮಾಡಿದ್ರೆ ನೀವು ಒಂದು ಏನು ಇಷ್ಟಿಸಿಂದ ನಾವು ಕೆಮಿಕಲ್ ಫಾರ್ಮಿಂಗ್ ಅಂತ ಏನ್ ಕರಿತಾ ಇದ್ದೀವಿ ಅದರಿಂದ ನಾವು ಸಾವಯವ ಕೃಷಿಗೆ ಬರಬಹುದು. ಆಯ್ತಾ, ಬರೀ ನಾವು ಬರೀ ತಿಪ್ಪೆ ಗೊಬ್ಬರದಲ್ಲೇ ಬೆಳಿತೀನಿ ಅಂದ್ರೆ ಆಗಲ್ಲ. ಇವೆಲ್ಲ ನಾವು ಮಿಕ್ಸ್ ಮಾಡ್ಬೇಕು, ಬೆಳೆ ಪರಿವರ್ತನೆ ಮಾಡ್ಬೇಕು, ಇವೆಲ್ಲ ನಾವು ಜೈವಿಕ ಕೀಟನಾಶಕಗಳನ್ನು ಬಳಸ್ಬೇಕು. ಇವೆಲ್ಲ ಮಾಡಿದ್ರೆ ನಿಮ್ಗೆ ಉತ್ತಮವಾದ ಇಳುವರಿ ಬರ್ತದೆ. ಮತ್ತೇನಾಗುತ್ತೆ ಅಂತಂದ್ರೆ ನಿಮ್ಗೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಬೆಳೆ ಉತ್ಪಾದನೆ ವೆಚ್ಚ ಕಡಿಮೆ ಆಗುತ್ತೆ. ಅವಾಗ ನಿಮ್ಗೆ ರೇಟ್ ಕಡಿಮೆ ಆದ್ರೂ ಲಾಸ್ ಅನ್ನೋದಿಲ್ಲ. ಇವಾಗ ನೀನು 2-2.5-3 lakh ಹಾಕಿ ಒಂದು ಎಕರೆ ಟೊಮೆಟೋಗ್ ಬೆಳೆದಾಗ ನಿಮ್ಗೆ 300 rupees ಮೇಲೆ ಸಿಗ್ಲೇಬೇಕು ರೇಟ್, ಇಲ್ಲಾಂದ್ರೆ ನಿನ್ಗೆ ವರ್ಕೌಟ್ ಆಗಲ್ಲ. ಅದೇ ನೀನು ನೀನೇ ಮಾಡ್ಕೊಂಡು ಆ 2.5-3 lakh ನಾ 1 lakh ಮಾಡ್ಕೊಂಡೆ ಅನ್ಕೋ ಒಂದು ಎಕರೆಗೆ ಬಂಡವಾಳ, ಅವಾಗ ನಿನ್ಗೆ ರೇಟ್ ಸ್ವಲ್ಪ ಕಡಿಮೆ ಸಿಕ್ಕಿದ್ರು ಅನುಕೂಲ ಆಗುತ್ತೆ. ಅರ್ಥ ಆಯ್ತಾ? ಕೃಷಿ ಅಂದ್ರೆ ನಾವು ನೋಡ್ದಂಗೆ ನೀವು ನೋಡ್ದಂಗೆ ಏನು, ಕೃಷಿ ಅಂದ್ರೆ ಕಸದಿಂದ ನಾವು ರಸ ಮಾಡ್ಬೇಕು, ಅದಿಲ್ಲ. ಇವಾಗ ಏನಾಗ್ತೇವೆ, ರಿವರ್ಸ್ ಆಗಿ ರಸದಿಂದ ನಾವು ಕಸ ಮಾಡ್ತಾ ಇದ್ವಿ, ಪ್ಲಾಸ್ಟಿಕ್ ಎತ್ಕೊಂಡೋಗಿ ಹಾಕ್ತಿವಿ, ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ. ಮತ್ತೆ ಕಳೆನಾಶಕಗಳು, ರೆಡ್ಡಿ ಅವ್ರು ಹೇಳಿದ್ರು ಒಂದು ಕಳೆನಾಶಕಗಳು ಭಾರಿ ಡೇಂಜರ್. ಲೆಕ್ಕ ಹಾಕಿ ಯಾವ ರೀತಿ ಡೇಂಜರ್ ಅಂದ್ರೆ ಅದು ಹೊಡೆದ ತಕ್ಷಣ ಗಿಡನ ಸತ್ತೋಗ್ತಾ ಇತ್ತಂದ್ರೆ ಇನ್ನು ನಮ್ಮ ಆರೋಗ್ಯದ ಮೇಲೆ ಅಷ್ಟೇ ಪ್ರಭಾವ ಇರ್ತದೆ. ಹೌದಲ್ಲ, ನಾವು ಸತ್ತೋಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಅದು ಆ ಭೂಮಿದ ಏನಾದ್ರೂ ನಾವು ತಿಂದ್ರೆ ಅದು ನಮ್ಗೂ ಕೂಡ ಅಷ್ಟೇ ಪ್ರಭಾವ ಉಂಟಾಗುತ್ತೆ. ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂತ ಬೀಡ್ ಮ್ಯಾಟ್ ನೋಡಿ, ಒಂದ್ ಎಕರೆ 60,000 rupees ಇನ್ವೆಸ್ಟ್ ಮಾಡಿದ್ದಾರೆ, 5 years ಬರ್ತದಂತೆ. ಅಲ್ಲಿಗೆ ಎಷ್ಟಾಯ್ತು, 1 year 12,000 ಒಂದ್ ಎಕರೆಗೆ. ನೀವು ವರ್ಷ ಪೂರ್ತಿ ಕಳೆ ತೆಗಿಯಂಗಿಲ್ಲ. ಅದೇ ನೀವು 1 ವರ್ಷದಲ್ಲಿ 1 acre ಆಳುಗಳಿಗೆ ಕರ್ಕೊಂಡ್ಬಂದ್ಬಿಟ್ಟು ಕಳೆ ತೆಗಿಸ್ಬೇಕಂದ್ರೆ ನನ್ನ ಪ್ರಕಾರ 15,000 rupees ಆಗುತ್ತೆ, 20,000 ಆರಾಮಾಗುತ್ತೆ. ನೀವು ಒಂದು 3 bale ಮಾಡಿದ್ರೆ 20,000 ಅಂದ್ರೆ 60,000 ಒಂದ್ ವರ್ಷದಲ್ಲಿ ಆಗುತ್ತೆ ಜನಗಳಿಂದ ತೆಗಿಸ್ಬೇಕು ಅಂತ. ನೀವು ಅದನ್ನೇ ವೀಡ್ ಮ್ಯಾಟ್ ಉಪಯೋಗಿಸ್ಕೊಂಡು ಅದನ್ನ ಮತ್ತೆ ಒಂದು ಬೆಳೆ ಆದ್ಮೇಲೆ ಅದನ್ನ ಭದ್ರವಾಗಿ ಎತ್ತಿಟ್ಕೊಂಡು ಮತ್ತೆ ನೆಕ್ಸ್ಟ್ ಬೆಳೆಗೆ ಆತರ 2-5 bale ಹೇಳ್ತಾ ಇದಾರೆ. ನೀವು ಇನ್ನೂ ಬುದ್ಧಿವಂತಿಕೆ ಉಪಯೋಗಿಸಿ ಮಾಡಿ 6-7 bale ಉಪಯೋಗಿಸಿದ್ದಾದ್ರೆ ನಿಮ್ಗೆ ಅದೇನು ಕಾಸ್ಟ್ ಅನ್ಸಲ್ಲ. ಆಯ್ತಾ, ನಾವು ಲೇಬರ್ ಏನ್ ಕೊಡ್ತೀವಿ ಅದರಿಂದ ತುಂಬಾ ಕಡಿಮೆ ಖರ್ಚಲ್ಲಿ ನಮ್ಗೆ ವೀಡ್ ಮ್ಯಾಟ್ ಬರ್ತದೆ. ಇವೆಲ್ಲ ಈ ವೀಡ್ಸ್ ಇಂದನು ನಮ್ಗೆ ಏನಾಗುತ್ತೆ, ನಾವು ಹಾಕಿದ ಗೊಬ್ಬರ ಎಲ್ಲ ತಿಂದಾಗ್ತವೆ. ಮತ್ತೆ ಬೇರೆ ಇವಾಗೆಲ್ಲ ಈ ಬೇರೆ ಸೊಪ್ಪು ಎಲ್ಲ ಕೇಳಿದ್ರಲ್ಲಪ್ಪ, ಅದೆಲ್ಲ ಈ ವೈಟ್ ಪ್ಲೇಸ್ಗೆ ಅದಕ್ಕೆ ಇದಕ್ಕೆ ಅದು ಒಂಥರ ಏನೋ ಜಾಗ ಮಾಡ್ಕೊಡ್ತದೆ. ಆ ವೈಟ್ ಪ್ಲೇ ಎಲ್ಲ ಬಂದು ಅದ್ರ ಮೇಲೆ ಕೂತ್ಕೊಳ್ತದೆ, ಆಮೇಲೆ ಏನಾಗುತ್ತೆ ನಮ್ ಬೆಳೆ ಮೇಲೆ ಕೂತ್ಕೊಳ್ಳುತ್ತೆ, ರೋಗ ಜಾಸ್ತಿ ಆಗುತ್ತೆ. ನಿಮ್ದು ತೋಟ ರೋಗ ಕಡಿಮೆ ಆಗ್ಬೇಕಂದ್ರೆ ಆ ತೋಟದಲ್ಲಿ ಕಳೆಗಳು ಇರಬಾರ್ದು. ಕಳೆಗಳು ಇಷ್ಟು ದಿವಸ ನೀವೇನ್ ಮಾಡ್ತಾ ಇದ್ರೆ ಕಳೆನಾಶಕ ಹೊಡ್ಬಿಡ್ತಾವ್ರಿ. ಇವಾಗ ಅವ್ರು ಹೇಳಿದಾರೆ ಬೇಡ ಹೊಡಿಬೇಡಿ ಕಳೆನಾಶಕ, ಬೇಡ ವೀಡ್ ಮ್ಯಾಟ್ ಹಾಕಿ, 1,000 ಜಾಸ್ತಿ ಫಸ್ಟ್ನೇ ವರ್ಷ ನಿಮ್ಗೆ ಕಷ್ಟ ಅನ್ಸ್ಬೋದು, ಆಮೇಲೆ ಅದೇನಾಗುತ್ತೆ ಅನುಕೂಲ ಆಗುತ್ತೆ. ಈ ತರ ಎಲ್ಲ ಮಾಡಿದ್ರೆ ನಾವು ಒಂದೇನಾದ್ರೂ ನಮ್ಮ ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಎಲ್ಲ ವಿಷ ಹಾಕಿ ಹಾಕಿ ನಾವು ವಿಷ ತಿಂದು ಬೇರೆಯವ್ರಿಗೂ ವಿಷ ತಿನ್ಸಂಗ ಆಗುತ್ತೆ. ಇಷ್ಟು ಪೇಷಂಟ್ ಕೇಳ್ಕೊಂಡಿದೀರ, ಇದಕ್ಕೆಲ್ಲ ನಾನು ಧನ್ಯವಾದಗಳು ಹೇಳ್ತಾ, ರೆಡಿಯವರ್ ಎಕ್ಸ್ಪೀರಿಯನ್ಸ್ ಹೇಳ್ ಮಾಡ್ಕೊಂಡಿದ್ದೆ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತುಗಳನ್ನ ಅನ್ನಿಸ್ತೀನಿ.

ಜೊತೆಯನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ, ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

0: ಕೇಳುತ್ತಿದ್ದೀರಾ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ಬೂದಿಕೋಟೆ 90.4 ತರಂಗಾಂತರಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0815325699.
1: ನಿಲಯದ ಮೊದಲನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಮಧ್ಯಾಹ್ನ 12 ಗಂಟೆಗೆ. ನಿತ್ಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

ಮಹಿಳೆಯರೇ ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ, ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕವನ್ನು ಆಳಿದ ರಾಜಮನೆತನಗಳಲ್ಲಿ ಒಂದಾದ ಮೌರ್ಯರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಮೌರ್ಯರು ಮೊದಲ ಬಾರಿಗೆ ಭಾರತದಲ್ಲಿ ರಾಜಕೀಯ ಏಕತೆ ಸ್ಥಾಪಿಸಿ ಸಾಮ್ರಾಜ್ಯ ಕಟ್ಟಿ ಆಳಿದ ರಾಜವಂಶವಾಗಿದೆ. ಆದರೆ ಕರ್ನಾಟಕದ ಇತಿಹಾಸ ನಿರ್ದಿಷ್ಟವಾಗಿ ಆರಂಭವಾಗುವುದು ಮೌರ್ಯರ ಆಳ್ವಿಕೆಯೊಂದಿಗೆ ಎಂಬುದು ನಮಗೆ ಸಿಕ್ಕಿರುವ ಕರ್ನಾಟಕದ ಹಲವು ಶಾಸನಗಳಿಂದ ಖಚಿತವಾಗಿದೆ. ದೇವನಾಂಪ್ರಿಯ ಪ್ರಿಯದರ್ಶಿಯಾದ ಅಶೋಕನು ಕರ್ನಾಟಕದ ಬಹುಭಾಗವನ್ನು ಆಳಿದ ಬ್ರಹ್ಮಗಿರಿ, ಸಿದ್ದಾಪುರ, ಜಂಟಿಗ, ರಾಮೇಶ್ವರ, ಸನ್ನತಿ ಮೊದಲಾದ ಸ್ಥಳಗಳಲ್ಲಿ ದೊರೆತ ಶಾಸನಗಳಿಂದ ತಿಳಿದು ಬರುತ್ತದೆ. ಇದರಿಂದ ಕರ್ನಾಟಕವು ಮೌರ್ಯರ ಸಾಮ್ರಾಜ್ಯದ ಒಂದು ಭಾಗವಾಗಿರುವುದು ತಿಳಿದು ಬರುತ್ತದೆ. ಮೊದಲ ಬಾರಿಗೆ ಭಾರತದಲ್ಲಿ ರಾಜಕೀಯ ಏಕತೆ ಸ್ಥಾಪಿಸಿ ಸಾಮ್ರಾಜ್ಯ ಕಟ್ಟಿ ಆಳಿದ ರಾಜವಂಶವಾಗಿದೆ. ಈ ವಂಶದ ಮೂಲ ಪುರುಷ ಚಂದ್ರಗುಪ್ತ ಮೌರ್ಯ. ಪ್ರಶಾಪು 325 ಸುಮಾರಿಗೆ ವಾಯುವ ಭಾರತದಲ್ಲಿ ತಳೆದೋರಿದ ವಿಪ್ಲವಕ್ಕೆ ನಾಯಕನಾಗಿದ್ದ. ಮಗಧದಲ್ಲಿ ನಂತರ ಆಡಳಿತವನ್ನು ಕಿತ್ತೊಗೆಯಲು ಗ್ರೀಕ್ ಸಾಮ್ರಾಟ ಅಲೆಕ್ಸಾಂಡರ್ನ ಸಹಾಯ ಸಹಕಾರ ಪಡೆಯುವ ಈತನ ಪ್ರಯತ್ನ ಸಫಲವಾಗಲಿಲ್ಲ. ಆದರೆ ಕಾರಣಾಂತರಗಳಿಂದ ನಂದರ ಮೇಲೆ ಕುಪಿತನಾಗಿ ಅವರನ್ನು ಅಧಿಕಾರದಿಂದ ಪದಚ್ಯುತಿಗೊಳಿಸಲು ಸಂಕಲ್ಪ ಮಾಡಿದ. ತಕ್ಷಶಿಲೆಯ ವಿಷ್ಣು ಶರ್ಮ ಅಥವಾ ಕೌಟಿಲ್ಯ ಚಂದ್ರಗುಪ್ತನಿಗೆ ನೆರವಾದ. ಪ್ರಶಾಪು 322 ಚಂದ್ರಗುಪ್ತ ಮಗಧ ಸಿಂಹಾಸನವೇರಿದ. ಕೌಟಿಲ್ಯ ಆತನ ಪ್ರಧಾನಿಯಾದ. ಪರ್ವತನೆಂಬ ಅರಸ ಇವರಿಗೆ ಸೇನಾ ಸಹಾಯ ನೀಡಿದನೆಂದು ವಿಶಾಖದತ್ತ ಮುದ್ರಾ ರಾಕ್ಷಸ ತಿಳಿಸುತ್ತದೆ. ಇನ್ನು ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಪ್ರಾಚೀನ ಭಾರತದ ಒಬ್ಬ ಪ್ರಸಿದ್ಧ ದೊರೆ, ಮೌರ್ಯ ಸಂತತಿಯ ಮೂಲ ಪುರುಷ. ಸಣ್ಣ ಪುಟ್ಟ ರಾಜ್ಯಗಳನ್ನು ಒಂದುಗೂಡಿಸಿ ನೆರೆಯ ಪ್ರದೇಶಗಳನ್ನು ಗೆದ್ದು ಸೇರಿಸಿಕೊಂಡು ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪಿಸಿದ. ಇವನ ಕಾಲದಿಂದ ಭಾರತದ ಇತಿಹಾಸವನ್ನು ಕ್ರಮಬದ್ಧವಾಗಿ ಅರಿಯುವುದು ಸಾಧ್ಯ. ಚಂದ್ರಗುಪ್ತನ ಇತಿಹಾಸ ಭಾರತದ ರಾಜನೈತಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಐಕ್ಯದ ಕಥೆಯಾಗಿದೆ. ಭಾರತವನ್ನು ಮ್ಯಾಸಿಡೋನಿಯಾರಿಂದ ಮುಕ್ತಗೊಳಿಸಿ ಅದರ ಬಹುಭಾಗವನ್ನು ರಾಜಕೀಯವಾಗಿ ಒಂದು ಆಡಳಿತಕ್ಕೆ ಒಳಪಡಿಸಿದ ಚಂದ್ರಗುಪ್ತನ ಸಾಧನೆ ಬಹಳ ದೊಡ್ಡದು. ಅವನಿಗೆ ಸಿಂಹಾಸನ ಪಿತ್ರಾರ್ಜಿತವಾಗಿ ಬಂದದ್ದಲ್ಲ. ಅವನ ಜನನ ಬಾಲ್ಯಗಳ ಬಗ್ಗೆ ಸ್ಪಷ್ಟ ಮಾಹಿತಿ ನಮಗೆ ದೊರಕುವುದಿಲ್ಲ. ಅವನು ಬಡ ಸಂಸಾರದಲ್ಲಿ ಹುಟ್ಟಿದವನೆಂದು ಗ್ರೀಕ್ ಲೇಖಕ ಜಸ್ಟನ್ ಹೇಳುತ್ತಾನೆ. ಜೈನ ಸಂಪ್ರದಾಯದ ಪ್ರಕಾರ ಆತನ ತಾಯಿ ಅಲ್ಲಿಯ ಮುಖಂಡನೊಬ್ಬ ಮಗಳು ಮಯೂರ ಪೋಷಕರಿಂದ ಆ ಹಲ್ಲಿ ಕೂಡಿತ್ತು. ಅವನ ಜೀವನದ ಹೆಚ್ಚು ವಿವರಗಳು ಬ್ರಾಹ್ಮಣ ಮತ್ತು ಬೌದ್ಧ ಬರಹಗಳಿಂದ ತಿಳಿದು ಬರುತ್ತದೆ. ಪುರಾಣಗಳಲ್ಲಿ ಅವನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಕೌಟಿಲ್ಯನೆಂಬ ಬ್ರಾಹ್ಮಣ ನಂದರನ್ನು ಸಿಂಹಾಸನದಿಂದ ಉರುಳಿಸಿ ಚಂದ್ರಗುಪ್ತನನ್ನು ಅದರ ಮೇಲೆ ಕುಳ್ಳಿರಿಸಿದನೆಂದು ಅವು ಹೇಳುತ್ತವೆ. ಮುರಾ ಎಂಬ ಪುಲ್ಲಿಂಗ ನಾಮದಿಂದ ಮೌರ್ಯ ಆಗುವುದು ಸಾಧ್ಯ. ಬೌದ್ಧ ಬರಹೆಗಳ ಪ್ರಕಾರ ಚಂದ್ರಗುಪ್ತ ಕ್ಷತ್ರಿಯ, ಮೌರ್ಯ ವಂಶದವ. ಈ ಹೆಸರಿನ ವಂಶವೊಂದು ಬುದ್ಧನ ಕಾಲದಲ್ಲೂ ಇದ್ದದ್ದು ಖಚಿತ. ಚಂದ್ರಗುಪ್ತ ಈ ವಂಶದವನೆಂಬುದು ನಿಜವಿರಬಹುದೆಂದು ಕಾಣುತ್ತದೆ. ಚಂದ್ರಗುಪ್ತನ ತಂದೆ ಪಿಪ್ಪಲಿ ವನದ ರಾಜನಾಗಿದ್ದಾಗ ಯುದ್ಧವೊಂದರಲ್ಲಿ ಮರಣ ಹೊಂದಿದ. ಚಂದ್ರಗುಪ್ತನ ತಾಯಿ ದೂರದ ಪುಷ್ಪಪುರ ಅಥವಾ ಕುಸುಮಪುರ ಅಥವಾ ಪಾಟಲಿಪುತ್ರಕ್ಕೆ ಬಂದು ಆಶ್ರಯ ಪಡೆದಳು. ಚಂದ್ರಗುಪ್ತ ಹುಟ್ಟಿದ್ದು ಅಲ್ಲಿಯೇ. ಅಲ್ಲಿಗರ ನಡುವೆ ಬೆಳೆಯುತ್ತಿದ್ದ ಹುಡುಗನಿಂದ ಚಾಣಕ್ಯ ಆಕರ್ಷಿತನಾಗಿ ಅವನನ್ನು ತನ್ನ ಸ್ಥಳವಾದ ತಕ್ಷಶಿಲೆಗೆ ಕರೆದೊಯ್ದು ಸಕಲ ಕಲೆ ಶಾಸ್ತ್ರಗಳಲ್ಲಿ ಅವನನ್ನು ಪಾರಂಗತನನ್ನಾಗಿ ಮಾಡಿದ. ವಿದೇಶಿಯರ ಆಕ್ರಮಣದಿಂದ ದೇಶವನ್ನು ವಿಮೋಚನೆಗೊಳಿಸುವುದು ಚಾಣಕ್ಯನಿಗೆ ಅವಮಾನ ಮಾಡಿದ್ದ ನಂದ ದೊರೆಯ ದುರಾಡಳಿತದಿಂದ ಅದನ್ನು ಪಾರು ಮಾಡುವುದು ಅವನಿಗೆ ವಹಿಸಲಾಗದ ಕರ್ತವ್ಯ. ಚಾಣಕ್ಯನ ನೆರವಿನಿಂದ ಇವು ಈ ಕರ್ತವ್ಯವನ್ನು ಚೆನ್ನಾಗಿ ನೆರವೇರಿಸಿದ. ಚಂದ್ರಗುಪ್ತ ಪಂಜಾಬಿನಲ್ಲಿ ಅಲೆಕ್ಸಾಂಡರ್ನನ್ನು ಸಂಧಿಸಿದ್ದನೆಂಬುದಾಗಿ ಕೆಲವು ಅಭಿಜಾತ ಕೃತಿಗಳು ಹೇಳುತ್ತವೆ. ಅವನಿಗೆ ಕೋಪ ಬರುವಂತೆ ಚಂದ್ರಗುಪ್ತ ವರ್ತಿಸಿದನೆಂದು, ಇವನನ್ನು ಕೊಲ್ಲಬೇಕೆಂದು ಅಲೆಕ್ಸಾಂಡರ್ ಆಜ್ಞೆ ನೀಡಿದನೆಂದು, ಚಂದ್ರಗುಪ್ತ ಅಲ್ಲಿಂದ ತಪ್ಪಿಸಿಕೊಂಡು ಹೋದನೆಂದು ಹೇಳಲಾಗಿದೆ.
ಅಲೆಕ್ಸಾಂಡರ್ನ ವಿರುದ್ಧ ಹೋರಾಡಿ ರಕ್ತ ಚೆಲ್ಲಿದ ಪಂಜಾಬಿನ ಜನಪದಗಳ ಯುದ್ಧ ಶಕ್ತಿಗಳನ್ನು ಅವು ಸೂಕ್ತ ಸಂಘಟನೆ ಮತ್ತು ನಾಯಕತ್ವ ಇಲ್ಲದಿದ್ದರಿಂದ ಕುಸಿತು ಬಿದ್ದದ್ದನ್ನು ಚಂದ್ರಗುಪ್ತ ಅರಿತುಕೊಂಡಿದ್ದಿರಬೇಕು. ಇದು ಆತನ ಆನಂತರದ ಮಹತ್ ಕಾರ್ಯಕ್ಕೆ ಬುನಾದಿಯಾಗಿದ್ದಿರಬಹುದು. ತಾನು ಸಂಗ್ರಹಿಸಿದ ಸೈನ್ಯದ ನೆರವಿನಿಂದ ಮೊದಲು ಸಿಂಹಾಸನವೇರಿ ಆನಂತರ ಅಲೆಕ್ಸಾಂಡರ್ನ ಪ್ರಾಂತಾಧಿಕಾರಿಗಳೊಡನೆ ಹೋರಾಡಿ ಅವರನ್ನು ಸೋಲಿಸಿ ಹಲವರನ್ನು ಕೊಂದು ದೇಶವನ್ನು ವಿಮೋಚನಾಗೊಳಿಸಿದನೆಂದು ಜಸ್ಟಿನ್ ಹೇಳಿದ್ದಾನೆ. ಅವನು ಹೆಸರಿಸಿರುವ ಸಂದ್ರಕೋಟಸ್ ಎಂಬುವವನು ಚಂದ್ರಗುಪ್ತನೇ ಇರಬೇಕು. ಇದುವರೆಗೆ ಲಭ್ಯವಿರುವ ಎಲ್ಲಾ ಪುರಾವೆಗಳಿಂದ ಚಂದ್ರಗುಪ್ತ ಪ್ರಾಶಾಪು 324 ಸಿಂಹಾಸವನ್ನೇರಿರಬಹುದೆಂದು ತಾತ್ಕಾಲಿಕವಾಗಿ ನಿರ್ಧರಿಸಬಹುದಾಗಿದೆ. ಪಂಜಾಬ್ ಮತ್ತು ಸಿಂಧ್ ಪ್ರದೇಶಗಳ ಮೇಲೆ ಒಡೆತನ ಸ್ಥಾಪಿಸಿದ ಮೇಲೆ ದೊರೆ ನಂದನ ದುರಾಡಳಿತವನ್ನು ಕೊನೆಗೊಳಿಸುವ ಕಾರ್ಯದಲ್ಲಿ ಚಂದ್ರಗುಪ್ತ ಉದ್ಯುಕ್ತನಾದನೆಂದು ಹೇಳಲಾಗಿದೆ. ಆದರೆ ಚಂದ್ರಗುಪ್ತ ಮಗಧ ರಾಜ್ಯವನ್ನು ಗೆದ್ದ ಬಗ್ಗೆ ಖಚಿತವಾದ ವಿವರಗಳು ಲಭ್ಯವಿಲ್ಲ. ಚಂದ್ರಗುಪ್ತ ಗಡಿ ಪ್ರದೇಶಗಳಿಂದ ಆರಂಭಿಸಿ ಆದಿಯಲ್ಲಿ ಹಲವು ರಾಷ್ಟ್ರಗಳನ್ನು ಜನಪದಗಳನ್ನು ಜಯಿಸಿದನೆಂದು, ಆದರೆ ತಾನು ಜಯಿಸಿದ ಪ್ರದೇಶಗಳ ತುದಿ ಭಾಗಗಳ ರಕ್ಷಣೆಗೆ ಸೈನ್ಯ ನೇಮಿಸಿಲ್ಲವಾದ್ದರಿಂದ ಅವು ಆಕ್ರಮಣಕ್ಕೊಳಗಾದುವೆಂದು ಬೌದ್ಧ ಸಂಪ್ರದಾಯದ ಬರವಣಿಗೆಗಳು ಹೇಳುತ್ತವೆ. ಕೊನೆಗೆ ಅವನು ಪಾಟಲಿಪುತ್ರವನ್ನು ಆಕ್ರಮಿಸಿ ದುರಾಡಳಿತದಿಂದ ಜನಪ್ರಿಯತೆಯನ್ನು ಕಳೆದುಕೊಂಡಿದ್ದ ಧನನಂದನನ್ನು ಕೊಂದನೆಂದು ತಿಳಿಸುತ್ತವೆ. ಚಾಣಕ್ಯನೇ ಈ ಮಹಾಸಾಧನೆಯ ಕರ್ತೃವೆಂಬುದು ಬ್ರಾಹ್ಮಣ ಕೃತಿಗಳ ನಂಬಿಕೆ. ಚಂದ್ರಗುಪ್ತನ ಸಮರ ಚಾತುರ್ಯಕ್ಕೆ ಚಾಣಕ್ಯನ ರಾಜತಂತ್ರ ಸೇರಿಕೊಂಡಿತೆಂದು ಬಹುಶಃ ಹೇಳಬಹುದು. ಪಾಟಲಿಪುತ್ರದಲ್ಲಿ ಮೌರ್ಯರ ಆಳ್ವಿಕೆ ಆರಂಭವಾಯಿತು. ಕೌಟಿಲ್ಯನನ್ನು ಚಂದ್ರಗುಪ್ತ ತನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿಕೊಂಡು ಚಕ್ರವರ್ತಿಯಾಗಿ ನಂತರ ಸೈನ್ಯವನ್ನೆಲ್ಲ ಪಡೆದು ವಾಯುವ್ಯ ಸೈನ್ಯವನ್ನು ಅದಕ್ಕೆ ಸೇರಿಸಿ ಅದು ದಕ್ಷತೆಯಿಂದ ಕೂಡಿರುವಂತೆ ಮಾಡಿದ. ಈ ಸೈನ್ಯದ ಸಹಾಯದಿಂದ ಕೆಲವೇ ವರ್ಷಗಳಲ್ಲಿ ಅವನು ಸಾಮ್ರಾಜ್ಯ ವಿಸ್ತರಿಸಿದ. ಅವನ ವಿಜಯಗಳಿಗೆ ಮುಖ್ಯವಾಗಿ ಅವನ ಪ್ರತಿಭೆಯೇ ಕಾರಣವಾಗಿತ್ತು. ಅವನು ಸ್ಥಾಪಿಸಿದ ಸಾಮ್ರಾಜ್ಯ ಇಂದಿನ ರಾಜ್ಯಗಳಿಗಿಂತ ವಿಸ್ತಾರವಾಗಿತ್ತು. ರಾಜ್ಯ ವಿಸ್ತರಣಾ ಕಾರ್ಯ ಮುಗಿದ ಮೇಲೆ ಸಂಘಟನೆಯ ಕೆಲ ಆರಂಭವಾಯಿತು. ಕೌಟಿಲ್ಯ ಉತ್ತಮ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದ. ಅದರಲ್ಲಿ ಅಧಿಕಾರವೆಲ್ಲ ರಾಜನಲ್ಲಿಯೇ ಕೇಂದ್ರೀಕೃತವಾಗಿತ್ತು. ಭಾರತ ಇಂದಿನಂತೆ ಅಂತರ್ಯುದ್ಧಗಳಿಗೆ ಒಳಗಾದ ಸಣ್ಣ ಸಣ್ಣ ರಾಜ್ಯಗಳಿಂದ ಕೂಡಿರಲಿಲ್ಲ. ಅದರ ಬದಲು ಏಕತೆಯಿಂದ ಕೂಡಿದ ದಕ್ಷ ರಾಜ್ಯವಾಗಿದ್ದು ಪರಕೀಯರ ದಾಳಿಯನ್ನು ಎದುರಿಸುವ ಶಕ್ತಿ ಹೊಂದಿತ್ತು. ಅಲೆಕ್ಸಾಂಡರ್ ಮರಣ ನಂತರ ಅವನ ದಳಪತಿಗಳಲ್ಲಿ ಒಬ್ಬನಾದ ಸೆಲ್ಯೂಕಸ್ ತನ್ನ ವೈರಿಗಳ ಮೇಲೆ ಜಯ ಗಳಿಸಿ ಅಲೆಕ್ಸಾಂಡರ್ನ ಸಾಮ್ರಾಜ್ಯದ ಪೂರ್ವ ಭಾಗಗಳಲ್ಲಿ ಹಲವನ್ನು ಗೆದ್ದು ಪ್ರಬಲನಾಗಿ ಅಲೆಕ್ಸಾಂಡರ್ ಭಾರತದಲ್ಲಿ ಆಕ್ರಮಿಸಿಕೊಂಡಿದ್ದು ಕೈತಪ್ಪಿ ಹೋಗಿದ್ದ ಪ್ರದೇಶಗಳನ್ನು ಹಿಂದಕ್ಕೆ ಪಡೆಯುವ ಉದ್ದೇಶದಿಂದ ಪ್ರಾಶಾಪು 305 ಭಾರತದ ಮೇಲೆ ದಾಳಿ ಮಾಡಿದ. ಸೆಲ್ಯೂಕಸ್ನಿಗೂ ಚಂದ್ರಗುಪ್ತ ಮೌರ್ಯನಿಗೂ ಯುದ್ಧ ನಡೆಯಿತು. ಯುದ್ಧದಲ್ಲಿ ಚಂದ್ರಗುಪ್ತ ಸೆಲ್ಯೂಕಸ್ನನ್ನು ಪೂರ್ಣವಾಗಿ ಸೋಲಿಸಿದ. ಸೆಲ್ಯೂಕಸ್ ಒಪ್ಪಂದ ಮಾಡಿಕೊಂಡು ಏರಿಯಾ, ಅರಾಕೋಸಿಯ, ಪರೋಪನಿ ಸಿಡಿ ಪ್ರದೇಶಗಳನ್ನು ಚಂದ್ರಗುಪ್ತನಿಗೆ ಒಪ್ಪಿಸಬೇಕಾಯಿತು. ಈಗಿನ ಹೆರಾತ್, ಕಾಂದಹರ್ ಮತ್ತು ಕಾಬುಲ್ಗಳು ಅವುಗಳ ರಾಜಧಾನಿಗಳಾಗಿದ್ದುವು. ಬಲೂಚಿಸ್ತಾನ ಕೆಲವು ಭಾಗಗಳು ಚಂದ್ರಗುಪ್ತನ ವಶವಾಗಿದ್ದಿರಬೇಕು. ಪ್ರತಿಯಾಗಿ ಚಂದ್ರಗುಪ್ತ ಅವನಿಗೆ 500 ಯುದ್ಧದ ಹಾನಿಗಳನ್ನು ಕೊಟ್ಟ. ಅವರಿಬ್ಬರ ನಡುವೆ ವಿವಾಹ ಬಾಂಧವ್ಯ ಬೆಳೆಯಿತು. ಸೆಲ್ಯೂಕಸ್ನ ಮಗಳನ್ನು ಚಂದ್ರಗುಪ್ತ ಮದುವೆಯಾದನೆಂದು ಭಾವಿಸಲಾಗಿದೆ. ಇವರಿಬ್ಬರ ಸಖ್ಯದ ಗುರುತಿಗಾಗಿ ಮೆಗಾಸ್ಥಾನಿಸ್ ಎಂಬ ರಾಯಭಾರಿಯನ್ನು ಸೆಲ್ಯೂಕಸ್ ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿದ. ಮೆಗಾಸ್ಥಾನಿಸ್ ಪಾಟಲಿಪುತ್ರದಲ್ಲಿ ಬಹಳ ಕಾಲ ಇದ್ದ. ಭಾರತದ ಬಗ್ಗೆ ಪುಸ್ತಕವೊಂದನ್ನು ಬರೆದ. ಅದರ ಹಲವು ಭಾಗಗಳು ಇತರ ಲೇಖಕರಿಂದ ದೀರ್ಘವಾಗಿ ಉದ್ಧೃತವಾಗಿವೆ. ಚಂದ್ರಗುಪ್ತನ ಸಾಮ್ರಾಜ್ಯ ವಿಸ್ತಾರವಾಗಿತ್ತೆಂಬುದು ನಿಸ್ಸಂದೇಹ. 600,000 ಜನರಿಂದ ಕೂಡಿದ ಇವನ ಸೇನೆ ಇಡೀ ಭಾರತವನ್ನು ಗೆದ್ದಿತೆಂದು ಪ್ಲೂಟಾರ್ಕ್ ಹೇಳಿದ್ದಾನೆ. ಇವನ ಸಾಮ್ರಾಜ್ಯದ ವಿಸ್ತಾರವೆಷ್ಟಿತ್ತೆಂಬುದು ಪರೋಕ್ಷವಾದ ಮಾಹಿತಿಗಳಿಂದ ಗೊತ್ತಾಗುತ್ತದೆ. ಇವನ ಮೊಮ್ಮಗನಾದ ಅಶೋಕ ಕಳಿಂಗವೊಂದನ್ನು ಬಿಟ್ಟು ಬೇರೆ ಯಾವ ಪ್ರದೇಶವನ್ನು ಗೆದ್ದಂತೆ ಕಾಣುವುದಿಲ್ಲ.
ಬಿಂದುಸಾರ ಯಾವುದೇ ನೆಲವನ್ನು ಗೆದ್ದ ಬಗ್ಗೆ ಉಲ್ಲೇಖಗಳಿಲ್ಲ. ಅಶೋಕ ಬಹುತೇಕ ಚಂದ್ರಗುಪ್ತ ನೆಲವನ್ನೇ ಆಳುತ್ತಿದ್ದನೆಂಬುದು ಸ್ಪಷ್ಟ. ದಕ್ಷಿಣದಲ್ಲಿ ಕರ್ನಾಟಕದವರೆಗೂ, ವಾಯುವ್ಯದಲ್ಲಿ ಪರ್ಷಿಯದ ಎಲ್ಲೆಯವರೆಗೂ ಅವನ ಸಾಮ್ರಾಜ್ಯ ಹಬ್ಬಿತ್ತು. ವಂಬಮೋರಿಯರು ದಕ್ಷಿಣದ ಮೇಲೆ ದಂಡೆತ್ತಿ ಬಂದಿದ್ದರೆಂದು ಕೆಲವು ತಮಿಳು ಕೃತಿಗಳಲ್ಲಿ ಹೇಳಲಾಗಿದೆ. ಇವರು ಚಂದ್ರಗುಪ್ತ ಸೇನೆಯ ಜನರೇ ಇರಬೇಕು. ತಿನ್ನವೆಲ್ಲಿ ಜಿಲ್ಲೆಯವರೆಗೂ ಇವನ ಸೇನೆ ಬಂದಿತ್ತೆಂದು ಹೇಳಲಾಗಿದೆ. ಒಂದನೆಯ ರುದ್ರದಾಮನ ಜನಗಣ ಶಾಸನದ ಪ್ರಕಾರ ಸೌರಾಷ್ಟ್ರ ಚಂದ್ರಗುಪ್ತ ಸಾಮ್ರಾಜ್ಯದ ಒಂದು ಪ್ರಾಂತ್ಯವಾಗಿತ್ತು. ಅದನ್ನು ಪುಷ್ಯಗುಪ್ತನೆಂಬ ಪ್ರಾಂತ್ಯಾಧಿಕಾರಿ ಆಳುತ್ತಿದ್ದ. ಚಂದ್ರಗುಪ್ತ ತನ್ನ ಜೀವಮಾನದ ಉಳಿದ ಬಹುಭಾಗವನ್ನು ಜೈತಯಾತ್ರೆಯಲ್ಲಿ ಮತ್ತು ಸಾಮ್ರಾಜ್ಯ ಸಂಘಟನೆಯಲ್ಲಿ ಕಳೆದ. ಅವನು ಪ್ರಾಶಾಪು 300ರವರೆಗೆ ಆಳಿರಬೇಕು. ಆ ಬಗ್ಗೆ ವಿವರಗಳು ದೊರಕುವುದಿಲ್ಲ. ಚಂದ್ರಗುಪ್ತ ಜೈನ ಧರ್ಮವನ್ನು ಅವಲಂಬಿಸಿ ಎಲ್ಲ ಭೋಗ ಭಾಗ್ಯಗಳನ್ನು ತ್ಯಜಿಸಿ ರಾಜ್ಯವನ್ನು ಮಗನಾದ ಬಿಂದುಸಾರನಿಗೆ ವಹಿಸಿಕೊಟ್ಟು ಗುರುವಾದ ಭದ್ರಬಾಹುವಿನೊಡನೆ ಶ್ರವಣ ಬೆಳಗೊಳಕ್ಕೆ ಬಂದು ಉಪವಾಸ ಮಾಡಿ ದೇಹ ತ್ಯಾಗ ಮಾಡಿದನೆಂದು ಜೈನರ ನಂಬಿಕೆ. ಚಂದ್ರಗುಪ್ತನ ರಾಜಧಾನಿ ಪಾಟಲಿಪುತ್ರ ವಿಶಾಲ ನಗರವಾಗಿತ್ತು. ಅದರ ಮಧ್ಯೆ ಸುಂದರವಾದ ಉಪವನಗಳಿಂದ ಆವೃತವಾದ ಅರಮನೆ ಇತ್ತು. ಇನ್ನು ರಾಜ್ಯಭಾರದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಚಂದ್ರಗುಪ್ತ ತನ್ನ ವಿಶಾಲ ಸಾಮ್ರಾಜ್ಯವನ್ನು ಆಳಲು ಸುಲಭವಾಗುವಂತೆ ಅದನ್ನು ಹಲವು ಪ್ರಾಂತ್ಯಗಳಾಗಿ ವಿಂಗಡಿಸಿ ಅವುಗಳಿಗೆ ಅಧಿಕಾರಿಗಳನ್ನು ನೇಮಿಸಿದ್ದ. ಪೂರ್ವ ಮತ್ತು ಮಧ್ಯಭಾಗಗಳನ್ನು ನೇರವಾಗಿ ಅವನೇ ಆಳುತ್ತಿದ್ದ. ಗ್ರಾಮ ಆಡಳಿತ ಗ್ರಾಮಸಭೆಯಿಂದ ನಡೆಯುತ್ತಿತ್ತು. ಬಹಳ ಮಟ್ಟಿಗೆ ಅಧಿಕಾರದ ವಿಕೇಂದ್ರೀಕರಣ ಜಾರಿಯಲ್ಲಿತ್ತು. ಸಚಿವರುಗಳಿಂದ ಕೂಡಿದ ಮಂತ್ರಿ ಪರಿಷತ್ತು ಆಡಳಿತದಲ್ಲಿ ರಾಜನಿಗೆ ಸಹಾಯಕವಾಗಿತ್ತು. ಗೂಢಾಚಾರರ ಮೂಲಕ ದೇಶದ ಆಗುಹೋಗುಗಳನ್ನು ರಾಜ ತಿಳಿಯುತ್ತಿದ್ದ. ಮೆಗಾಸ್ಥಾನಿ ಸ್ಥಳೀಯ ಆಡಳಿತ, ಅದರಲ್ಲೂ ಪಾಟಲಿಪುತ್ರದ ಪೌರಾಡಳಿತದ ವಿಷಯವಾಗಿ ವಿಶೇಷ ಮಾಹಿತಿ ಕೊಟ್ಟಿದ್ದಾನೆ. ಅದರ ಆಡಳಿತ ಆಧುನಿಕ ಪೌರಸಭೆಯ ಆಡಳಿತದಂತಿತ್ತು. ನಗರ ಪಾಲಕನ ನೇತೃತ್ವದಲ್ಲಿ 5 ಸದಸ್ಯರ 6 ಸಮಿತಿಗಳಿದ್ದವು.

ಪ್ರತಿ ಸಮಿತಿಗೂ ಒಂದೊಂದು ಕೆಲಸವನ್ನು ವಹಿಸಲಾಗಿತ್ತು. ಮೊದಲ ಸಮಿತಿ ನಗರದ ಔದ್ಯೋಗಿಕ ಕಾರ್ಯಗಳನ್ನು ನೋಡಿಕೊಳ್ಳುತ್ತಿತ್ತು. ಎರಡನೇ ಸಮಿತಿ ನಗರದ ವಿದೇಶಿಯರ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಿತ್ತು. ಜನನ ಮರಣ ದಾಖಲೆಗಳನ್ನು ಇಡುವುದು ಮೂರನೆಯದರ ಕೆಲಸ. ನಾಲ್ಕನೆಯದು ವ್ಯಾಪಾರದ ತೂಕ ಮತ್ತು ಅಳತೆಗಳನ್ನು ನೋಡಿಕೊಳ್ಳುತ್ತಿತ್ತು. ಐದನೆಯದು ಕೈಗಾರಿಕಾ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ನೋಡಿಕೊಳ್ಳುತ್ತಿತ್ತು. ಮಾರಾಟವಾದ ಸರಕುಗಳ ಬೆಲೆಯ ಹತ್ತನೆಯ ಒಂದು ಭಾಗವನ್ನು ವಸೂಲು ಮಾಡುವುದು ಆರನೇ ಸಮಿತಿಯ ಕಾರ್ಯಭಾರ. ಲೋಕೋಪಯೋಗಿ ಕೆಲಸಗಳು, ಮಾರುಕಟ್ಟೆ, ಬಂದರು, ದೇವಸ್ಥಾನಗಳ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳಲು ವ್ಯವಸ್ಥೆ ಇತ್ತು. ರಕ್ಷಾಡಳಿತವು ಉತ್ತಮವಾಗಿತ್ತು. ಉತ್ತಮ ತರಬೇತಿ ಪಡೆದು ದಕ್ಷತೆಯಿಂದ ಕೂಡಿದ್ದ ಸೈನ್ಯವಿತ್ತು. ಸೈನ್ಯದಲ್ಲಿ 6 ಲಕ್ಷ ಸೈನಿಕರು, 30,000 ಕುದುರೆಗಳು, 9,000 ಆನೆಗಳು ಮತ್ತು 8,000 ರಥಗಳಿದ್ದುವು. ರಾಜನೇ ಸೈನ್ಯದ ಮುಖ್ಯ ನಾಯಕನಾಗಿದ್ದ. ಅದರ ಆಡಳಿತ ಹತೋಟಿ 30,000 ಜನರ ಕಚೇರಿಯ ಹೊಣೆ. ಅದರಲ್ಲೂ 6 ಮಂಡಳಿಗಳಿದ್ದುವು. ಭೂಕಂದಾಯವೇ ರಾಜ್ಯದ ಮುಖ್ಯ ಆದಾಯ. ಉದ್ಯೋಗಗಳು, ಗಣಿ, ಕಾಡುಗಳ ಮೇಲೆ ತೆರಿಗೆ ಮತ್ತು ಸಾಮಂತರ ರಾಜರ ಕಪ್ಪ ಕಾಣಿಕೆಗಳು ಇತರ ಆದಾಯಗಳು. ಅವುಗಳ ಮೇಲ್ವಿಚಾರಣೆ ನೋಡಿಕೊಳ್ಳಲು ಸಮಹರ್ಥ ಎಂಬ ಅಧಿಕಾರಿ ಇದ್ದ. ಚಂದ್ರಗುಪ್ತ ಮೌರ್ಯ ವ್ಯವಸಾಯಕ್ಕೆ ಪ್ರೋತ್ಸಾಹ ನೀಡಿದ. ಅವನ ಆಸ್ಥಾನದ ವೈಭವವನ್ನು ಅರಮನೆಯನ್ನು ಮೆಗಸ್ಥಾನಿಸ್ ವಿವರಿಸಿದ್ದಾನೆ. ಉದ್ಯಾನಗಳಲ್ಲಿ ನವಿಲುಗಳು, ಇದರ ಹಲವು ಪಕ್ಷಿಗಳು ಇದ್ದುವು. ಅರಮನೆಯ ತಟಾಕಗಳಲ್ಲಿ ಬಣ್ಣ ಬಣ್ಣದ ಮೀನುಗಳಿದ್ದವು. ಗ್ರೀಕ್ ಚರಿತ್ರಕಾರರು ಸಾಮಾನ್ಯ ಜನಗಳ ಜೀವನದ ವಿಚಾರವಾಗಿಯೂ ಕೆಲವು ಮಾಹಿತಿ ಒದಗಿಸಿದ್ದಾರೆ. ರಾಜ್ಯ ಸುಭಿಕ್ಷದಂತಿತ್ತು. ಜನರಲ್ಲಿ ನೆಮ್ಮದಿ ಇತ್ತು. ಅವರು ಕುಶಲ ಕಲೆ ಮತ್ತು ಇತರ ಉದ್ಯೋಗಗಳಲ್ಲಿ ಪರಿಶ್ರಮ ಹೊಂದಿದ್ದವರಾಗಿದ್ದರು. ಜನ ಪ್ರಾಮಾಣಿಕರಾಗಿದ್ದರು. ಕಳ್ಳತನ ಮತ್ತು ದರೋಡೆಗಳು ವಿರಳವಾಗಿದ್ದವು. ಜನತೆಯ ರಕ್ಷಣೆಗಾಗಿ ಒಂದು ಪೊಲೀಸ್ ಪಡೆ ಇತ್ತು. ದಂಡ ನೀತಿ ಕಠಿಣವಾಗಿತ್ತು. ಕೆಳಗರೆ, ಇದುವರೆಗೂ ಮೌರ್ಯ ಸಾಮ್ರಾಜ್ಯದ ಅರಸರಲ್ಲಿ ಒಬ್ಬರಾದ ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz ನಲ್ಲಿ. ಧನ್ಯವಾದಗಳು.

0: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಪ್ರಿಯ ಕೇಳುಗರಿ, ಸ್ವಚ್ಛ ಸುಜಲ ಗ್ರಾಮದ ಕತೆ ಸಮುದಾಯ ರೇಡಿಯೋ ಜೊತೆ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಸರಣಿ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲಶಕ್ತಿ ಸಚಿವಾಲಯ ಹಾಗೂ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಭಾರತ ಸರ್ಕಾರ. ಪ್ರಸ್ತುತಪಡಿಸುತ್ತಿರುವವರು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ. ಸಂಜೆಗೆ 2ರಲ್ಲಿ ಸ್ವಚ್ಛ ಭಾರತ್ ಕಾರ್ಯಕ್ರಮ ಮತ್ತು ಇಲ್ಲಿಯವರೆಗಿನ ಪ್ರಗತಿಯ ಒಂದು ನೋಟ ಬನ್ನಿ ಕೇಳೋಣ.
1: ಪ್ರಿಯ ಸ್ನೇಹಿತರೆ, ನೀವು ಬಹಳ ಕಾತರದಿಂದ ಕಾಯುತ್ತಿದ್ದ ದಿನ ಮತ್ತೆ ಬಂದಿದೆ. ನೀವು ಮೆಚ್ಚಿಕೊಂಡ ವಿಶೇಷ ಕಾರ್ಯಕ್ರಮ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ.
0: ನಿಮ್ಮೆಲ್ಲರಿಗೂ ಸಚಿಕಾ ಹಾಗೂ ಸುಜಲ್ ಕುಮಾರ್ ಅವರಿಂದ ಪ್ರೀತಿಯ ನಮಸ್ಕಾರ.
1: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಈ ಕಾರ್ಯಕ್ರಮವು ನಮ್ಮೆಲ್ಲರಿಗೂ ಒಳ್ಳೆಯ ವಿಚಾರಗಳನ್ನು ತಿಳಿಸ್ತಾ ಇದೆ.
0: ಸ್ವಚ್ಛತೆ ನಮ್ಮೆಲ್ಲರಿಗಿರುವ ಮೊದಲ ಆದ್ಯತೆ ಎಂಬ ಈ ಸಂಕಲ್ಪವನ್ನು ನಾವು ಮೇಲಿಂದ ಮೇಲೆ ಹೇಳಬೇಕು ಮತ್ತು ಅದನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಅಭ್ಯಾಸವಾಗಬೇಕು.
1: ಹಾಗೆಯೇ ಈ ಬಾರಿ ನಾವು ಪ್ರತಿಯೊಂದು ಶೌಚಾಲಯವನ್ನು ಸ್ವಚ್ಛವಾಗಿಡೋಣ. ಊಟಕ್ಕಿಂತ ಮೊದಲು ಹಾಗೂ ಮಲವಿಸರ್ಜನೆಯ ನಂತರ ನಾವೆಲ್ಲರೂ ಕೈಗಳನ್ನು ಸೋಪಿನಿಂದ ತೊಳೆದುಕೊಳ್ಳೋಣ.
0: ಸ್ವಚ್ಛತೆಯನ್ನು ಪ್ರೀತಿಸೋಣ ಮತ್ತು ಸ್ವಚ್ಛತೆಗಾಗಿ ಎಲ್ಲರಲ್ಲೂ ಮನವಿ ಮಾಡೋಣ.
1: ಇದು ನಮ್ಮ ಉದ್ದೇಶ, ಮನರಂಜನೆಯಲ್ಲ.
0: ಸ್ವಚ್ಛತೆಯೇ ಏಕೈಕ ಆಯ್ಕೆ ಎಂಬುದು ನಮ್ಮೆಲ್ಲರ ಮನಸ್ಸಿನಲ್ಲೂ ನೆಲೆಗೊಳ್ಳಲಿ.
1: ವಿಚಾರಗಳು ಇರೋದು ಆರೋಗ್ಯ ಶರೀರ ಹಾಗೂ ಒಳ್ಳೆಯ ಮನಸ್ಸುಗಳಲ್ಲಿ ಮಾತ್ರ.
0: ನಮ್ಮ ಸಂಪೂರ್ಣ ದೇಶವನ್ನು ಸ್ವಚ್ಛವಾಗಿರಿಸೋಣವೆಂದು ಇಂದಿನಿಂದಲೇ ಪ್ರತಿಜ್ಞೆ ಮಾಡೋಣ.
1: ಸ್ವಚ್ಛತೆಯಿಂದ ಕೂಡಿದ ಪರಿಸರವಿದ್ದರೆ ದೂರವಾಗುತ್ತವೆ ರೋಗಗಳು.
0: ನಮ್ಮ ಸುತ್ತಮುತ್ತ ಈ ತರದ ಆಹ್ಲಾದಕರ ತಂಗಾಳಿ ಇದ್ದರೆ ದೂಷಿಕ ನಮ್ಮ ಹತ್ತಿರ ಸುಳಿಯೋದಿಲ್ಲ.
1: ಇದೇ ಸ್ವಚ್ಛ ಸುಜಲ ಗ್ರಾಮ ಅಭಿಯಾನದ ಉದ್ದೇಶ. ಇವೆಲ್ಲ ಬೆಂಬಲಗಳಿದ್ದರೆ ಮಾತ್ರ ನಮ್ಮ ದೋಣಿ ಸಾಗಬಲ್ಲದು.
0: ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಸ್ವಚ್ಛ ಭಾರತ್ ಮಿಷನ್ನಿನ ಗ್ರಾಮೀಣ ಭಾಗದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನಾವು ನೀಡುತ್ತೇವೆ. ತಜ್ಞರು ಹಾಗೂ ಸ್ಥಳೀಯ ಜನರ ಕಥೆಗಳನ್ನ ಅನಿಸಿಕೆಗಳನ್ನು ನಿಮಗೆ ಕೇಳಿಸುತ್ತೇವೆ. ಹಾಗೆಯೇ ಈ ಯೋಜನೆಯ ಉದ್ದೇಶಗಳಾದ ಗ್ರಾಮೀಣ ಕ್ಷೇತ್ರಗಳಲ್ಲಿ ಸ್ವಚ್ಛತೆ ಹಾಗೂ ಶೌಚಾಲಯಗಳ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಓಪನ್ ಡಿಫೆಕ್ಷನ್ ಫ್ರೀ ಭಾರತವನ್ನಾಗಿ ಮಾಡುವುದು ಹೇಗೆ ಎಂಬುದು ತಿಳಿಸುತ್ತೇವೆ. ಈ ಮಿಷನ್ ಮೂಲಕ ಶೌಚಾಲಯ ನಿರ್ಮಾಣ, ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಹಾಗೂ ಬದಲಾವಣೆಯ ಹಾದಿಯ ಮೇಲೆ ಕೇಂದ್ರೀಕೃತಗೊಳ್ಳುತ್ತದೆ ಈ ಸಂಚಿಕೆಯಲ್ಲಿ.
1: ನೀರಿನ ಹಕ್ಕಿನ ಕುರಿತಾಗಿ ಇನ್ನೊಂದು ವಿಷಯವನ್ನು ನಾನಿಲ್ಲಿ ಹೇಳಬಯಸುತ್ತೇನೆ. ಸ್ವಚ್ಛ ಭಾರತ್ ಅಭಿಯಾನದ ಮೊದಲ ಹಂತದಲ್ಲಿ ಸರ್ಕಾರವು ಪ್ರತಿ ಗ್ರಾಮದ ಮನೆಯಲ್ಲೂ ಶೌಚಾಲಯ ನಿರ್ಮಾಣದ ಕಾರ್ಯವನ್ನು ಮಾಡಿತ್ತು. ಅಲ್ಲದೆ ಸ್ವಚ್ಛಿಕಾ, ನಿನಗೆ ನೆನಪಿದೆಯಲ್ವಾ, ಎಷ್ಟೋ ಗ್ರಾಮಗಳು ನಮ್ಮದು ODF ಗ್ರಾಮ ಎಂದು ಸ್ವಯಂ ಘೋಷಣೆ ಮಾಡಿಕೊಂಡಿದ್ದವು ಅಂತ. ಈಗ ODF ಗ್ರಾಮ ಎಂದರೇನು ಎಂದು ಕೇಳಬೇಡ.
0: ಸುಜಲ್, ನಾನೇ ಕೇಳ್ತೇನೆ ಹೇಳು. ನನಗೂ ಗೊತ್ತಿದೆ, ODF ಅಂದ್ರೆ ಬಯಲು ಶೌಚ ಮುಕ್ತ ಗ್ರಾಮ ಅಂತ. ಜನರು ಈಗ ಬಯಲಿನಲ್ಲಿ ಶೌಚ ಮಾಡದೆ ಶೌಚಾಲಯಗಳ ಉಪಯೋಗ ಮಾಡ್ತಾ ಇದ್ದಾರೆ. ಸಮುದಾಯ ಅಥವಾ ಗ್ರಾಮಗಳ ವರ್ಣನೆ ಮಾಡುವ ಸಂದರ್ಭದಲ್ಲಿ ODF ಎಂಬ ಶಬ್ದವನ್ನು ಉಪಯೋಗಿಸುತ್ತಾರೆ. ಇದು ಸ್ವಚ್ಛತೆ ಹಾಗೂ ಸಾರ್ವಜನಿಕ ಆರೋಗ್ಯದಲ್ಲಿ ಸುಧಾರಿಸಲು ಸಹಾಯ ಮಾಡುವ ಮುಖ್ಯ ಉಪಕ್ರಮವಾಗಿದೆ. ಅಲ್ಲದೆ ಇದು ಮಹಿಳೆಯರ ಗೋಪತೆಯನ್ನು ರಕ್ಷಿಸುವಲ್ಲಿ ಸಹಕರಿಸುತ್ತದೆ. ಹೌದಾ ಅಲ್ವಾ?
1: ಸರಿ ಸರಿ, ಈಗ ದೇಶವು ODF ನಿಂದ ODF ಪ್ಲಸ್ ಮಾಡೆಲ್ ಗ್ರಾಮದತ್ತ ಮುಂದುವರಿಯುತ್ತಿದೆ. ಒಂದು ODF ಪ್ಲಸ್ ಮಾಡೆಲ್ ಗ್ರಾಮವೆಂದರೆ ಅಲ್ಲಿ ಬಯಲು ಶೌಚದ ಅಭ್ಯಾಸವು ಸಂಪೂರ್ಣವಾಗಿ ನಿರ್ಮೂಲನೆಗೊಂಡಿರುತ್ತದೆ. ಘನ ಹಾಗೂ ದ್ರವ ತ್ಯಾಜ್ಯದ ನಿರ್ವಹಣೆ, ಉತ್ತಮವಾದ ಸ್ವಚ್ಛತೆ ಮಟ್ಟ, ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಗೂ ನೀರು ಸಂಗ್ರಹಣೆ ಆಗದೇ ಇರುವುದು.
0: ಹಾ ಸುಜಲ್, ODF ಪ್ಲಸ್ ಮಾಡೆಲ್ ಗ್ರಾಮ ಎಂದ್ರೆ ಗ್ರಾಮದ ಮನೆಗಳು, ಪ್ರಾಥಮಿಕ ಶಾಲೆಗಳು, ಪಂಚಾಯತ್ ಕಟ್ಟಡಗಳು ಮತ್ತು ಅಂಗನವಾಡಿ ಕೇಂದ್ರಗಳು ಶೌಚಾಲಯ ಸೌಲಭ್ಯಗಳನ್ನು ಹೊಂದಿರುತ್ತವೆ. ಗ್ರಾಮದ ಎಲ್ಲಾ ಮನೆಗಳು ಹಾಗೂ ಸಾರ್ವಜನಿಕ ಸ್ಥಳಗಳ ಘನ ಮತ್ತು ದ್ರವ ತ್ಯಾಜ್ಯದ ಪರಿಣಾಮಕಾರಿ ನಿರ್ವಹಣೆ ಮಾಡಲಾಗಿರುತ್ತದೆ. ಇದಲ್ಲದೆ ಕಸ ಹಾಗೂ ನಿಂತ ನೀರು ಎಲ್ಲಿಯೂ ಸಂಗ್ರಹವಾಗದಂತೆ ನೋಡಿಕೊಳ್ಳುವುದು ODF ಪ್ಲಸ್ ಮಾಡೆಲ್ ಗ್ರಾಮದ ಲಕ್ಷಣಗಳಾಗಿರುತ್ತವೆ.
1: ಸುಚಿಕಾ, ಈ ಕಾರ್ಯಕ್ರಮಗಳಿಗೆ ಸರ್ಕಾರದ ಜೊತೆ ಜೊತೆಗೆ ಸಮುದಾಯದ ಪಾಲ್ಗೊಳ್ಳುವಿಕೆಯು ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ರೇಡಿಯೋ ಮೂಲಕ ನಮ್ಮೆಲ್ಲರ ಧ್ವನಿ ಜನರನ್ನು ತಲುಪುತ್ತಿದೆ. ಹಾಗೆಯೇ ಯಾವುದೇ ಕುಟುಂಬವು ಇದರಿಂದ ಹೊರಗುಳಿಯದಂತೆ ನೋಡಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ.
0: ಓ ಹೌದಾ? ಆದ್ರೆ ನನಗೆ ತಿಳಿ ಬಂದಂತೆ ಇಲ್ಲಿಯವರಿಗೆ 5.5 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳು ಸ್ವಘೋಷಿತವಾಗಿ ODF ಪ್ಲಸ್ ಎಂದು ಹೇಳಿಕೊಂಡಿವೆ. ಹಾಗೆಯೇ ಇದರಲ್ಲಿ 4.75 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳನ್ನ ODF ಪ್ಲಸ್ ಮಾದರಿ ಎಂದು ಗುರುತಿಸಲಾಗಿದೆ ಎಂಬುದು.
1: ದೇಶವನ್ನು ಸ್ವಚ್ಛವಾಗಿರಿಸಿಕೊಳ್ಳಲು ಸರ್ಕಾರದ ಪ್ರಯತ್ನ ಜಾರಿಯಲ್ಲಿದೆ. ಪ್ರತಿ ಮನೆಗೆ ಶುದ್ಧ ನೀರು ತಲುಪುವ ಜಲ ಜೀವನ್ ಮಿಷನ್, ಮನೆ ಮನೆ ಗಂಗೆ ಯೋಜನೆಗಳು ಒಳಗೊಂಡಿವೆ. ಈ ಮಹಾ ಅಭಿಯಾನದಲ್ಲಿ ನಮ್ಮ ನಿಮ್ಮೆಲ್ಲರ ಸಹಭಾಗಿತ್ವವು ಅವಶ್ಯಕವೂ ಇದೆ. ಸ್ನೇಹಿತರೆ, ನಿಮ್ಮ ಸಮುದಾಯ ಬಾನುಲಿ ಕೇಂದ್ರದಿಂದ ಈ ಕಾರ್ಯಕ್ರಮವನ್ನು ಹೀಗೆ ಕೇಳ್ತಾ ಇರಿ.
0: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಇಲ್ಲಿ ನಮ್ಮ ಧ್ವನಿ ಹಾಗೂ ಸಂದೇಶಗಳು ಪ್ರತಿ ಮನೆಗೆ ತಲುಪುತ್ತಿವೆ. ಆದರೆ ವಿಷಯಗಳನ್ನ ವಿವರವಾಗಿ ತಿಳಿಸಲು ತಜ್ಞರು ಉಪಸ್ಥಿತರಿದ್ದಾರೆ, ಕೇಳೋಣ ಬನ್ನಿ.
2: नमस्कार साथियों, मैं ऐश्वर्या सिंह, संयुक्त सचिव एवं मिशन डायरेक्टर स्वच्छ भारत मिशन ग्रामीण, भारत सरकार के पेयजल एवं स्वच्छता विभाग जल शक्ति मंत्रालय से बोल रही हूं। आज आप सभी से स्वच्छ सुजल गांव की कहानी रेडियो की जुबानी कार्यक्रम के जरिए जुड़कर मुझे बहुत प्रसन्नता हो रही है। आज हम बात करेंगे स्वच्छ भारत मिशन ग्रामीण की, स्वच्छ सुजल गांव की, और हम इन दोनों विषयों में कैसे एक सक्रिय भूमिका निभा सकते हैं। साथियों, माननीय प्रधानमंत्री जी ने 15 अगस्त 2014 को लाल किले से जब स्वच्छता और खुले में शौच का विषय उठाया था तो यह अपने आप में अभूतपूर्व था। उनके मार्गदर्शन में स्वच्छ भारत मिशन ग्रामीण की शुरुआत 2 अक्टूबर 2014 को हुई और हम सब ने मिलकर अपने देश के हर गांव को खुले में शौच से मुक्त यानी ODF बनाने का जिम्मा उठाया। आने वाले वर्षों में यह मिशन और स्वच्छता का विषय एक जन आंदोलन बना और हमें इसमें आप सभी का पूर्ण सहयोग मिला। इस दौरान देश में 11 करोड़ से ज्यादा शौचालयों का निर्माण हुआ और महात्मा गांधी जी की 150वीं जयंती पर 2019 में हमने खुद को ODF घोषित किया। इस अभियान की सबसे बड़ी उपलब्धि और इसकी नींव थी लोगों में आया व्यावहारिक परिवर्तन या बिहेवियरल चेंज। घरों, पंचायतों, स्वयं सहायता समूहों, युवाओं, बच्चों, सभी में स्वच्छता के लिए जागरूकता बढ़ी और सभी ने इसको अपनी जीवन शैली का एक अंग बनाया। लेकिन हम केवल ODF पर नहीं रुके। 2020 से स्वच्छ भारत मिशन ग्रामीण के दूसरे चरण यानी फेज 2 पर काम शुरू हुआ। इसमें लक्ष्य था ODF से आगे ODF प्लस की ओर बढ़ना, अपने गांवों को ODF प्लस मॉडल गांव बनाना। ODF प्लस मॉडल गांव का अर्थ है कि गांव न केवल खुले में शौच से मुक्त हो बल्कि वहां का कचरा, गंदा पानी और प्लास्टिक अपशिष्ट या प्लास्टिक वेस्ट का भी सही तरीके से निपटान किया जा रहा हो। मतलब इसके तहत सरकार ठोस और तरल अपशिष्ट प्रबंधन यानी सॉलिड एंड लिक्विड वेस्ट मैनेजमेंट पर भी जोर दे रही है। मुझे यह बताते हुए प्रसन्नता हो रही है कि इस दूसरे चरण में 31 मार्च 2026 तक हमारे 5 लाख से भी ज्यादा गांव ODF प्लस मॉडल घोषित किए जा चुके हैं और यह काम आप सभी के राज्यों में अभी भी जोर शोर से जारी है। ऐसे ही स्वच्छ सुजल गांव एक ऐसा गांव होता है जहां साफ पेयजल की व्यवस्था हो और हर परिवार के पास बेहतर स्वच्छता की भी सुविधा हो, यानी वह एक ODF प्लस मॉडल गांव भी घोषित किया जा चुका हो। साथियों, स्वच्छ भारत मिशन ग्रामीण केवल एक सरकारी योजना नहीं, यह एक जन आंदोलन है जिसमें सरकार के साथ साथ आप सभी की जन भागीदारी बहुत आवश्यक है। इस अभियान के अंतर्गत बन रही सुविधाओं, शौचालयों, कचरा प्रबंधन के केंद्र, प्लास्टिक वेस्ट यूनिट इत्यादि के रख रखाव और इनको सुचारू रूप से चलाने में राज्यों, जिलों, गांवों की हम सबकी अहम भूमिका है। इस भूमिका को भी आप सभी को पूरे मन से निभाना है। और हाँ, आपसे अनुरोध है कि अपने गांव, ब्लॉक, जिले के बच्चों को, युवाओं को भी स्वच्छता के विषय के प्रति जागरूक बनाएं, उनको इस अभियान के अंतर्गत बनी व्यवस्थाएं दिखाएं, जिससे भविष्य में वे भी आगे बढ़कर स्वच्छता का दीप प्रज्वलित रखें। तो आइए हम सब मिलकर ये संकल्प लें, हम राष्ट्र प्रथम सदैव प्रथम की भावना से हर काम करेंगे। हम स्वच्छ भारत विकसित भारत के लक्ष्य में अपना भरपूर सहयोग करेंगे। ना हम कचरा फैलाएंगे, ना दूसरों को फैलाने देंगे। हम अपने गांव को ODF प्लस मॉडल गांव बनाएंगे और जो गांव ODF प्लस मॉडल बन चुके हैं उनकी व्यवस्थाओं को सुचारू रखने में सहयोग देंगे। इसी संदेश के साथ मैं ऐश्वर्या सिंह आपसे विदा लेती हूँ। स्वच्छ रहिए, स्वस्थ रहिए और जुड़े रहिए स्वच्छ भारत मिशन ग्रामीण के इस जन आंदोलन से। धन्यवाद। जय हिंद।
1: ನಮ್ಮ ವಿಶೇಷ ತಜ್ಞರಾದ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ವಿಭಾಗದ ಶ್ರೀಮತಿ ಐಶ್ವರ್ಯ ಸಿಂಗ್ ಅವರು ಅತ್ಯುತ್ತಮ ಮಾಹಿತಿಯನ್ನು ನೀಡಿದರು. ನೀವು ಇವುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅಲ್ಲದೆ ಕಾರ್ಯಗತಗೊಳಿಸುವುದಕ್ಕಾಗಿ ನಿಮ್ಮ ಸಹಕಾರವನ್ನು ಅಪೇಕ್ಷಿಸುತ್ತೇವೆ.
0: ಸುಜಲ್, ನಿನಗೊಂದು ಕುತೂಹಲಕರ ಸಂಗತಿಯನ್ನ ತಿಳಿಸ್ಲಾ. ದೇಶಾದ್ಯಂತ 100 ಸಮುದಾಯ ರೇಡಿಯೋ ಕೇಂದ್ರಗಳ ಮೂಲಕ ಈ ಕಾರ್ಯಕ್ರಮದ ಮೊದಲ ಸಂಚಿಕೆಯನ್ನು ಕೇಳಿದ ನಂತರ ನಾನು ಸುಚಿಕಾ, ನೀನು ಸುಜಲ್ ಕುಮಾರ್ ಹಾಗೂ ದೂಷಿಕಾ 3 ಜನ ಫೇಮಸ್ ಆಗಿದ್ದೇವೆ.
1: ಹೌದಾ? ಹೇಗೆ?
0: ಬೇರೆ ಬೇರೆ ಗ್ರಾಮಗಳಲ್ಲಿ ನಾಟಕದ ಮಾಧ್ಯಮದಿಂದ ನಮ್ಮ ಕಥೆಗಳನ್ನು ಪ್ರಸ್ತುತಪಡಿಸುತ್ತಾ ಇದ್ದಾರೆ.
1: ಹೌದಾ? ಎಲ್ಲಿ?
0: ನಡಿ, ನಿನಗೆ ರಾಮಾಪುರ ಗ್ರಾಮದ ಕಥೆಯನ್ನ ಹೇಳ್ತೇನೆ. ಅಲ್ಲಿ ನಾಟಕ ರೂಪದಲ್ಲಿ ಏನು ಪ್ರಸ್ತುತಗೊಳಿಸುತ್ತಿದೆ ಎನ್ನುವುದನ್ನು ತಿಳಿಸುತ್ತೇನೆ. ಅಲ್ಲೊಂದು ನಾಟಕ ನಡೀತಾ ಇದೆ. ಅದರ ಹೆಸರು ಸ್ವಚ್ಛ ಭಾರತಕ್ಕೆ ಜಯ, ದೂಷಿಕಾಗೆ ಪರಾಜಯ.
1: ದೂಷಿಕಾನಾ ಇಲ್ಲ ಪ್ರದೂಷಿಕಾನಾ?
0: ಸರಿಯಾಗಿ ಇದೆಯಲ್ಲೋ ಸುಜಲ್. ಪ್ರದೂಷಿಕಾ ಅಂದ್ರೆ ಕೇವಲ ಹವಾಮಾಲಿನ್ಯ ಮಾಡ್ತಾಳೆ. ಆದ್ರೆ ದೂಷಿಕಾ ಅವ್ಯಯ ಮಾಲಿನ್ಯದ ಜೊತೆಗೆ ಸ್ಥಳ ಮಾಲಿನ್ಯವನ್ನು ಮಾಡ್ತಾಳೆ. ಇನ್ನು ಮುಂದೆ ನಾವು ಕೂಡ ಅವಳನ್ನ ದೂಷಿಕಾ ಎಂದೇ ಕರೆಯೋಣ.
1: ಜಗತ್ತಿನಲ್ಲಿ ಕೆಟ್ಟತನ ಜಾಸ್ತಿಯಾಗುತ್ತಿದ್ದಂತೆ ಒಳ್ಳೆತನ ಗಟ್ಟಿಯಾಗಿ ನಿಲ್ಲಲು ಆರಂಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದು ರಾಮಾಪುರ ಗ್ರಾಮದ ಕತೆ. ಅಲ್ಲಿ ಸ್ವಚ್ಛತೆಗೆ ಕೊಳಕು ಬಹಿರಂಗ ಸವಾಲನ್ನೇ ಹಾಕಿತು. ಅಲ್ಲಿ ಪ್ರದೂಷಿಕಾಳು ಕತ್ತಲೆಯನ್ನು ಹರಡಿದರೆ ಸ್ವಚ್ಛಿಕಾಳು ಸ್ವಚ್ಛತೆಯ ದೀಪವನ್ನು ಹಚ್ಚುತ್ತಾಳೆ. ಹಾಗೆಯೇ ಸುಜಲ ಕುಮಾರ ಸ್ವಚ್ಛ ಬೆಳಕಿನ ದೂತನಾಗಿ ನಿಲ್ಲುತ್ತಾನೆ. ಹಿರಿಯರು ನೀಡಿದ ಸಲಹೆಗಳು ಹೇಗೆ ಉಪಯುಕ್ತವಾಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿ, ನಾವೀಗ ಆಲಿಸೋಣ ಸ್ವಚ್ಛ ಭಾರತಕ್ಕೆ ಜಯ, ದೂಷಿಕಾಗೆ ಪರಾಜಯ.

ಬಂದೆ ನಾನು ದೂಷಿಕ. ಹಳ್ಳಿಗಳ ಚರಂಡಿಗಳಿಂದ, ಬಯಲು ಶೌಚ ವಿಸರ್ಜನೆಯ ಪ್ರದೇಶಗಳಿಂದ, ಕೆಲವೊಮ್ಮೆ ಗಾಳಿಯಲ್ಲಿ, ಕೆಲವೊಮ್ಮೆ ನೀರಿನಲ್ಲಿ ನನ್ನ ಸಾಮ್ರಾಜ್ಯ ಬೆಳೆಯುತ್ತಲೇ ಇದೆ. ಎಲ್ಲೆಲ್ಲಿ ಜನರು ಬಯಲು ಮಲ ವಿಸರ್ಜನೆ ಮಾಡುತ್ತಿದ್ದಾರೋ ಹಾಗೂ ಶೌಚಾಲಯಗಳು ನಿರ್ಮಾಣಗೊಂಡಿದ್ದರೂ ಅವುಗಳ ಉಪಯೋಗ ಮಾಡುತ್ತಿಲ್ಲ, ಹೀಗಾಗಿ ಅವು ಹಾಳಾಗುತ್ತಿವೆ. ನಾನು ವಾಸಿಸುವುದು ಇಂತಹ ಸ್ಥಳಗಳಲ್ಲೇ.

ಯಾರು ಇದನ್ನು ನಾಳೆ ಸ್ವಚ್ಛ ಮಾಡುತ್ತೇನೆ ಎನ್ನುವರು? ಅವರನ್ನು ಅತಿ ಶೀಘ್ರದಲ್ಲೇ ರೋಗಿಗಳನ್ನಾಗಿ ಮಾಡುತ್ತೇನೆ. ಬಯಲು ವಿಸರ್ಜನೆ ನನ್ನ ಗೆಲುವು, ಒಡೆದ ಟ್ಯಾಂಕು ನನ್ನ ವಾಸಸ್ಥಳ, ಕೊಳಕು ಶೌಚಾಲಯಗಳೇ ನನ್ನ ಗುಹೆ. ನನ್ನ ಕೆಲಸ ಎಲ್ಲರನ್ನೂ ರೋಗಿಗಳನ್ನಾಗಿ ಮಾಡುವುದು.

ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದ್ರೆ ನೀರಿಲ್ಲ, ಸ್ವಚ್ಛವಾಗಿಲ್ಲ, ಕೊಳಗಾಗ್ಬಿಟ್ಟಿದೆ. ವಿಮಲಾ, ನಮ್ಮ ಮಗನಿಗಂತೂ ತುರಿಕೆ ರೋಗ ಬಂದಿದೆ. ಇಂಥ ಕೆಟ್ಟ ಶೌಚಾಲಯದ ಬಳಕೆ ಮಾಡೋದ್ಗಿಂತ ಹೊಲಗಳಿಗೆ ಹೋಗೋದೇ ಸುಖ ಅನ್ಸ್ಬಿಟ್ಟಿದೆ. ಛೇ ಛೇ.

0: ಕಳೆದ ತಿಂಗಳು ನಾಲ್ಕು ಮಕ್ಕಳು ಅಸ್ವಸ್ಥರಾದರು. ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಇದಕ್ಕೊಂದು ಉಪಾಯ ಹುಡುಕಿ. ಇನ್ನು ಕಾಡುಗಳತ್ತ ತೆರಳುವುದು ಈಗ ಅಷ್ಟು ಸುರಕ್ಷಿತವಾಗಿಲ್ಲ, ಅಲ್ಲಿ ಹಾವು ಮತ್ತು ಕೀಟಗಳ ಹಾವಳಿ.
1: ನನ್ನ ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದ್ರೆ ದುರ್ವಾಸನೆ ಬರ್ತದೆ ಎಂದು ನನ್ನ ಮಗ ಅಲ್ಲಿ ಮಲ ವಿಸರ್ಜನೆ ಮಾಡೋದೇ ಇಲ್ಲ. ಹೀಗೆ ಇರು, ನೀವೀಗ ತೋರಿತಿರುವಂತ ಲಕ್ಷತನ ನನಗೆ ತುಂಬಾ ಇಷ್ಟ. ನಿಮ್ಮ ಮಕ್ಕಳು ಜ್ವರ, ಹೊಟ್ಟೆ ನೋವು, ವಾಂತಿ ಇವೆಲ್ಲ ನನ್ನ ಉಡುಗೊರೆಗಳು. ನೀವೆಲ್ಲರೂ ನನ್ನ ಕರುಣೆಗಾಗಿ ಭಿಕ್ಷೆ ಬಿಡಬೇಕಾಗಿದೆ.

0: ಒಂದು ದಿನ ಊರಿನ ಹೊರಗೆ ಗಡಿಯಲ್ಲಿ ಓರ್ವ ಯುವಕನ ಆಗಮನವಾಗುತ್ತದೆ. ತುಂಬಿದ ಆತ್ಮವಿಶ್ವಾಸ, ಕೈಯಲ್ಲಿ ಒಂದು ಚೀಲ, ಒಂದು ಧ್ಯೇಯ ವಾಕ್ಯದೊಂದಿಗೆ ಬರುವವನೇ ಸುಜನಕುಮಾರ್. ಅವನು ತನ್ನ ಊರಿನ ಶಾಲೆಗೆ ಪ್ರತಿದಿನ ಹೋಗುತ್ತಿದ್ದ ಹಾಗೂ ಅತ್ಯಂತ ಶ್ರದ್ಧೆಯಿಂದ ಅಧ್ಯಯನ ಮಾಡುತ್ತಿದ್ದ. ರಜೆಯ ದಿನದಂದು ತನ್ನ ಪಕ್ಕದ ಗ್ರಾಮಕ್ಕೆ ತೆರಳಿದ್ದ. ಬದಲಾವಣೆ ಆರಂಭವಾಗೋದು ನನ್ನ ಮನೆಯಿಂದಲೇ ಅನ್ನೋದನ್ನು ಆ ಗ್ರಾಮದಿಂದ ಕಲಿತುಕೊಂಡಿದ್ದ. ಜಯ ಶ್ರೀರಾಮಣ್ಣ, ಈ ಊರು ತುಂಬಾ ಸ್ತಬ್ಧವಾಗಿದೆಯಲ್ಲ, ಎಲ್ಲರೂ ಇಷ್ಟೇಕೆ ದುಃಖ ಭರಿತರಾಗಿದ್ದಾರೆ ಮತ್ತು ಊರು ಕೊಳಕಿನಿಂದ ಭರ್ತಿಯಾಗಿದೆ ಯಾಕೆ? ಏನ್ ಸಮಾಚಾರ ಅಣ್ಣ?
1: ಬಹುಶಃ ಇವನ್ಗೆ ಏನು ತಿಳಿದಿಲ್ಲ ಅಂತ ಕಾಣ್ತಾ ಇದೆ.
2: ಅಕ್ಕ, ನೀವು ಹೇಳ್ತಾ ಇರೋದು ಸರಿ, ಅವನಿಗೆ ಏನು ತಿಳಿದಿಲ್ಲ ಅನ್ನುವಂತೆ ವರ್ತಿಸುತ್ತಿದ್ದಾನೆ.
0: ನನಗೆ ಎಲ್ಲವೂ ಅರ್ಥವಾಗಿದೆ ದೊಡ್ಡಮ್ಮ, ನನಗೆ ಎಲ್ಲ ಅರ್ಥವಾಗ್ತಿದೆ. ನಮ್ಮೂರಿನಲ್ಲಿ ಇಷ್ಟೆಲ್ಲ ದುಃಖ ಮೌನ ಆವರಿಸುವುದಕ್ಕೆ ಮೂಲ ಕಾರಣನೇ ಅಶುಚಿತ್ವ.
2: ನಾನೇ ಇದಕ್ಕೆಲ್ಲ ಕಾರಣ, ನಾನೇ. ಅದಕ್ಕೇನೀಗ ಏನ್ ಮಾಡ್ತೀಯ ಹೇಳು. ನಿಮ್ಮಿಂದ ಏನು ಮಾಡಕ್ಕಾಗೋದಿಲ್ಲ. ಮುಂದಿನ ಕೆಲವು ದಿನಗಳಲ್ಲಿ ನಿನ್ನನ್ನು ನಾನು ಬಲಿ ತೆಗೆದುಕೊಳ್ಳುತ್ತೇನೆ, ನೋಡ್ತಾ ಇರು, ತಿಳಿತಾ?
0: ಓಹೋ, ನೀನು ದೂಷಿಕಾನ? ಈಗ ನನಗೆ ಅರ್ಥವಾಯ್ತು, ಇದೆಲ್ಲ ನಿಂದೆ ಕಾರುಬಾರ ಅಂತಾಯ್ತು. ನೋಡ್ತಾ ಇರು, ಮುಂದಿನ ಕೆಲವು ದಿನಗಳಲ್ಲಿ ನಾನು ನಿನಗೆ ಏನು ಮಾಡ್ತೀನಿ ಎಂಬುದನ್ನು. ಸುಜಲ್ ಊರಿನಲ್ಲಿ ನಾಟಕಗಳಲ್ಲಿ ಅಭಿನಯಿಸುತ್ತಾನೆ, ಮಕ್ಕಳೊಂದಿಗೆ ಆಟವಾಡ್ತಾ ಅವರಿಗೆ ಕಲಿಸ್ತಾನೆ ಹಾಗೂ ಹಿರಿಯರನ್ನು ಭೇಟಿಯಾಗಿ ಸ್ವಚ್ಛತೆ ಸುಜಲತೆಯ ಕುರಿತಾಗಿ ವಿವರಿಸುತ್ತಾನೆ. ಶೌಚಾಲಯ ಅಂದ್ರೆ ಕೇವಲ ಇಟ್ಟಿಗೆ ಗಾರೆಯಲ್ಲ, ರೋಗದ ವಿರುದ್ಧ ಹೋರಾಡುವಂತ ಅಸ್ತ್ರ. ಬಯಲು ಶೌಚದಿಂದಾಗಿ ಮಣ್ಣು, ನೀರು ಮತ್ತು ಗಾಳಿಯನ್ನು ವಿಷಪೂರಿತವನ್ನಾಗಿಸುತ್ತದೆ. ನೀವು ನಿಮ್ಮ ಮಕ್ಕಳನ್ನು ರೋಗ ಮುಕ್ತರನ್ನಾಗಿಸಲು ಮೊದಲು ಎಚ್ಚರಗೊಳ್ಳಿ. ಶೌಚಾಲಯವನ್ನು ಸರಿಯಾಗಿ ಬಳಸಿ, ಅದನ್ನು ಸಂಪೂರ್ಣ ಸ್ವಚ್ಛವಾಗಿದೆ, ನೀವು ಸ್ವಚ್ಛವಾಗಿರಿ. ಬೇರೆಯವರು ಆರೋಗ್ಯಕರವಾಗಿರಲು ಸ್ವಚ್ಛತೆಯತ್ತ ಅವಶ್ಯಕವಾಗಿ ಗಮನ ಹರಿಸಿ. ಕ್ರಮೇಣವಾಗಿ ಗ್ರಾಮದ ಜನರು ಸ್ಫೂರ್ತಿ ಪಡೆಯುತ್ತಿದ್ದಾರೆ, ತಮ್ಮ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಲು ಆರಂಭಿಸಿದ್ದಾರೆ. ಇದರಿಂದ ದೂಷಿಕಾ ಚಡಪಡಿಸುತ್ತಿದ್ದಾಳೆ, ಹಳ್ಳಿಯ ಓಣಿಗಳನ್ನು ಮರೆಯಾಗಿ ನೋಡ್ತಾ ಇದ್ದಾಳೆ.

0: ಓಹೋ, ಸ್ವಚ್ಛಿಕಳ ಈ ಒಳಕು ನನ್ನ ಮಾಲಿನ್ಯವನ್ನು ಕೊಡಾಗಿಸುತ್ತಿದೆ. ನನ್ನ ಮಾಲಿನ್ಯದ ನೆರಳು ಬರಬರುತ್ತ ಮರೆಯಾಗುತ್ತಿದೆ. ಸುಜನನ ಮಾತುಗಳು ಊರಿನ ಜನರ ಅಭ್ಯಾಸವನ್ನೇ ಬದಲಿಸಿಬಿಟ್ಟಿವೆ. ನಾನೀಗ ಎಲ್ಲಿಗೆ ಹೋಗಲಿ? ಯಾವ ಸ್ಥಳದಲ್ಲಿ ನಾನಿರಬೇಕಿನ್ನು? ಶೌಚಾಲಯಗಳು ಮುಚ್ಚಿವೆ, ಚರಂಡಿಗಳು ಸ್ವಚ್ಛಗೊಳಿಸಲಾಗಿದೆ, ಯಾರೂ ಶೌಚಕ್ಕೆ ಬಯಲಿಗೆ ಬರುತ್ತಿಲ್ಲ.
1: ಸ್ವಚ್ಛಿಕ ಸುಜನ್ ಕುಮಾರ್ ಹಾಗೂ ಊರಿನವರೆಲ್ಲರೂ ಸೇರಿಕೊಂಡು ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಘೋಷಣೆಗಳನ್ನು ಕೂಗುತ್ತಿದ್ದಾರೆ. ಸುಜನ್ ಹೇಳಿದ ಮಾತುಗಳನ್ನು ಜನರು ಪುನರಾವರ್ತನೆ ಮಾಡುತ್ತಿದ್ದಾರೆ. ಬಯಲು ಶೌಚದಿಂದ ದೂರವಿರಿ,
2: ಬಯಲು ಶೌಚದಿಂದ ದೂರವಿರಿ,
1: ರೋಗಗಳಿಂದ ಮುಕ್ತವಾಗಿರಿ, ಶೌಚಾಲಯಗಳನ್ನು ಸ್ವಚ್ಛವಾಗಿಸಿ,
2: ಶೌಚಾಲಯಗಳನ್ನು ಸ್ವಚ್ಛವಾಗಿಸಿ,
1: ಸ್ವಚ್ಛ ಗ್ರಾಮಗಳನ್ನು ನಿರ್ಮಿಸಿ,
2: ಸ್ವಚ್ಛ ಗ್ರಾಮಗಳನ್ನು ನಿರ್ಮಿಸಿ.
1: ಭೂಷಿಕಾಳು ಹೈರಾಣಾಗಿದ್ದಾಳೆ, ಊರ ಹೊರಗೆ ಕುಳಿತುಕೊಂಡು ಅಳುತ್ತಿದ್ದಾಳೆ.
0: ನೀವೆಲ್ಲರೂ ಬದಲಾಗುತ್ತೀರೆಂದು ನಾನೆಂದೂ ಅಂದುಕೊಂಡಿರಲಿಲ್ಲ. ಸ್ವಚ್ಛತಾ ಅಭಿಯಾನದಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆಯೊಂದಿಗೆ ನೀವೆಲ್ಲರೂ ಚಿಂತನೆಯನ್ನು ಬದಲಾಯಿಸಿದ್ದೀರಿ. ಇನ್ನು ನನ್ನದೇನು ಕೆಲಸ? ನಾನಿಲ್ಲಿಂದ ಹೊರಡುತ್ತೇನೆ.
1: ಊರಿನ ಮಹಿಳೆಯರು ಸ್ವಚ್ಛಿಕಾಳನ್ನು ಹೂವಿನಿಂದ ಶೃಂಗರಿಸುತ್ತಿದ್ದಾರೆ. ಇತ್ತ ಮಕ್ಕಳು ನೃತ್ಯದಲ್ಲಿ ತೊಡಗಿಕೊಂಡಿದ್ದಾರೆ.
3: ನಿಮ್ಮೆಲ್ಲರ ಕಠಿಣ ಪರಿಶ್ರಮವು ದೂಷಿಕಾಳನ್ನು ಸೋಲಿಸಿತು. ಆದರೆ ನೆನಪಿರಲಿ, ಒಂದು ವೇಳೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಬಿಟ್ಟರೆ ಮತ್ತೆ ಅವಳು ಹಿಂತಿರುಗುತ್ತಾಳೆ. ಆದ್ದರಿಂದ ಸ್ವಚ್ಛತೆಯನ್ನು ಜೀವನದಲ್ಲಿ ತೊಡಗಿಸಿಕೊಳ್ಳಿ. ಇದು ಬಲವಂತಕ್ಕೆ ಸೀಮಿತವಾಗಬಾರದು.
0: ಗ್ರಾಮಸ್ಥರೇ, ಶೌಚಾಲಯದಲ್ಲಿ ಪ್ರತಿದಿನ ಸ್ವಚ್ಛತೆ ಮಾಡುವ ಅವಶ್ಯಕತೆ ಏನಿದೆ? ಅದು ಕೊಳಕಾಗುವುದು ನಿಶ್ಚಿತ. ಒಂದು ದಿನ ಬಿಡಿ, ಏನು ಹಾನಿ? ಏನೂ ಬದಲಾವಣೆ ಆಗುವುದಿಲ್ಲ.
1: ಬಹಳನೇ ಬದಲಾವಣೆ ಆಗುತ್ತದೆ ದೂಷಿಕಾ. ಕೊಳಕು ಶೌಚಾಲಯದಿಂದಲೇ ಮಾಲಿನ್ಯ ಉಂಟಾಗುತ್ತದೆ. ಪ್ರತಿದಿನ ನಾವು ಸ್ವಚ್ಛತೆ ಮಾಡಿದರೆ ನಿನ್ನ ಕತೆ ಮುಗಿಯಿತು.
3: ದೂಷಿಕಾ ಮತ್ತೆ ಊರಲ್ಲಿ ಬಂದು ನಮ್ಮ ಮನೆಗಳಲ್ಲಿ ರೋಗವನ್ನು ಹರಡಲು ಬಯಸುತ್ತಿದ್ದಾಳೆ. ನೋಡಿ ಹೇಗೆ ದೆವ್ವದಂತೆ ನಗುತ್ತಿದ್ದಾಳೆ. ಗ್ರಾಮಸ್ಥರೇ, ಈಗಿನಿಂದಲೇ ಎಲ್ಲರೂ ಸ್ವಚ್ಛತೆ ಕಾಪಾಡುವುದನ್ನು ಆರಂಭಿಸಿ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಿ.
0: ಕೇವಲ ಮಹಿಳೆಯರಷ್ಟೇ ಈ ಸ್ವಚ್ಛತೆ ಕಾರ್ಯವನ್ನು ಮಾಡುತ್ತಾರಲ್ವೇ? ಪುರುಷರು ಇದಕ್ಕೆ ಯಾಕೆ ಕೈ ಜೋಡಿಸಬೇಕು?
3: ಶುಚಿತ್ವವು ಕೇವಲ ಮಹಿಳೆಯರದಷ್ಟೇ ಕೆಲಸವಲ್ಲ, ಇಡೀ ಕುಟುಂಬದ ಜವಾಬ್ದಾರಿ. ಎಲ್ಲರೂ ಕೂಡಿ ಸ್ವಚ್ಛತೆ ಮಾಡಿದ್ರೆ ಯಾರಿಗೂ ಹೊರೆಯಾಗೋದಿಲ್ಲ.
0: ನಮ್ಮ ಮನೆಯಲ್ಲಿ ಶೌಚಾಲಯವಿದೆ, ಆದರೆ ದುರ್ವಾಸನೆ ಬಹಳನೇ ಬರ್ತಿದೆ. ಮಕ್ಕಳು ಅದರ ಹತ್ರ ಕೂಡ ಸುಳಿಯುವುದಿಲ್ಲ.
1: ಹಾಗಿದ್ರೆ ಅವರಿಗೆ ತಿಳಿಸಿಕೊಡಿ, ಶೌಚ ಮಾಡಿದ ನಂತರ ನೀರು ಹಾಕುವಂತೆ ಅವರಿಗೆ ಹೇಳಿ. ಶೌಚಾಲಯದ ಮಹತ್ವವನ್ನು ಅವರಿಗೆ ವಿವರಿಸಿ.
0: ನಿಮ್ಮ ಮನೆಯಲ್ಲಿ ಇನ್ನೂ ಸ್ವಚ್ಛವಾಗಿಲ್ವೇ? ನಡಿ ನಡಿ, ನಾನು ಬರ್ತೀನಿ ನಿಮ್ಮ ಮನೆಗೆ. ಇದೇ ನನ್ನ ನಿಜವಾದ ಶಕ್ತಿ. ಮತ್ತೆ ನಾನು ಬರುತ್ತೇನೆ.
3: ಎಲ್ಲರೂ ಕೇಳಿ ಇಲ್ಲಿ, ಶೌಚ ಮಾಡಿದ ನಂತರ ಕೈ ತೊಳೆಯಲಿಲ್ಲವೆಂದರೆ ರೋಗಕ್ಕೆ ಆಹ್ವಾನ ನೀಡಿದತ್ತೆ. ಪ್ರತಿದಿನ ನಮಗೆ ಊಟ ಎಷ್ಟು ಮುಖ್ಯವೋ ಅದೇ ರೀತಿ ಕೈಗೆ ಸೋಪು ಹಚ್ಚಿ ಸ್ವಚ್ಛವಾಗಿ ತೊಳೆಯುವುದು ಅಷ್ಟೇ ಮುಖ್ಯ.
0: ಸುಜಲ್, ನೀವೇನ್ ಹೇಳುತ್ತೀರಿ? ಎಲ್ಲರ ಬಳಿಯೂ ಫಿನಾಯಿಲ್ ಮತ್ತು ಡಿಟರ್ಜೆಂಟ್ ಇರುತ್ತದೆ ಎಂದೇನಿಲ್ವಲ್ಲ?
1: ಫಿನಾಯಿಲ್ ಇಲ್ಲವೆಂದರೆ ನಿಂಬೆಹಣ್ಣು, ಉಪ್ಪು ಮತ್ತು ಬೂದಿ ಕೂಡ ಸಹಾಯವಾಗುತ್ತದೆ. ಸ್ವಚ್ಛತೆಯ ವಿಧಾನವನ್ನು ಕಂಡುಕೊಳ್ಳಬಹುದು. ನಮ್ಮ ಉದ್ದೇಶ ಸ್ಪಷ್ಟವಾಗಿದ್ದರೆ ಸಾಕು, ಶೌಚಾಲಯವು ಕೂಡ ಸ್ವಚ್ಛವಾಗಿರುತ್ತದೆ.
0: ಬಯಲಿನಲ್ಲಿ ಮಲವಿಸರ್ಜನೆ ಗಾಳಿ ಹರಿದಾಡುತ್ತಿರ್ತದೆ, ಹೊಲದಲ್ಲಿ ತಾಜಾತನ ಇರ್ತದೆ. ಈ ಮುಚ್ಚಿದ ಕೋಣೆ ಉಸಿರುಗಟ್ಟುವಿಕೆ ಅನಾರೋಗ್ಯ.
3: ಬಯಲಿನಲ್ಲಿಯ ಮಲವಿಸರ್ಜನೆ ತಾಜಾತನ ತರುವುದಿಲ್ಲ, ಬದಲಾಗಿ ರೋಗಗಳನ್ನು ಹರಡುತ್ತದೆ. ಉತ್ತಮ ಗಾಳಿಯಿಂದ ಕೂಡಿದ ಶೌಚಾಲಯವು ತಾಜಾತನ ಹಾಗೂ ಘನತೆಯನ್ನು ತಂದುಕೊಡುತ್ತದೆ.
1: ನಮ್ಮೆಲ್ಲರಿಗೂ ತಿಳಿದಿದೆ ದೂಷಿಕಾ, ಇನ್ನು ನಿಮ್ಮಿಂದ ಹೆದರುವುದಿಲ್ಲ. ಶೌಚಾಲಯಗಳನ್ನು ಸ್ವಚ್ಛವಾಗಿಡುತ್ತೇವೆ, ಪ್ರತಿದಿನ ಉಪಯೋಗಿಸುತ್ತೇವೆ, ಕೈ ತೊಳೆದುಕೊಳ್ಳುತ್ತೇವೆ, ಮತ್ತೆ ನಿನ್ನನ್ನು ಓಡಿಸುತ್ತೇವೆ.
0: ಓಹೋ, ನೀವೆಲ್ಲರೂ ಇದೇನ್ ಮಾಡುತ್ತಿದ್ದೀರಿ? ಜನರನ್ನು ನನ್ನ ವಿರುದ್ಧ ಪ್ರಚೋದ

0: ಮಾಡಿಸುತ್ತಿದ್ದೀರಾ?
1: ಇಲ್ಲ ತೋಷಿಕಾ, ನಾವೀಗ ಅವರಿಗೆ ಕೇವಲ ಜಾಗೃತಿ ಮೂಡಿಸುತ್ತಿದ್ದೇವೆ ಅಷ್ಟೇ.
2: ರಾಮಾಪುರ ಗ್ರಾಮ ಈಗ ಮೊದಲಿನಂತೆ ಇಲ್ಲ. ಇಲ್ಲಿ ಎಲ್ಲಾ ಮನೆಗಳಲ್ಲಿ ಶೌಚಾಲಯ ಹಾಗೂ ಅದರ ನಿರ್ವಹಣೆ, ಮಕ್ಕಳು ರೋಗ ಪೀಡಿತರಾಗುವುದಿಲ್ಲ, ಮಹಿಳೆಯರು ಸುರಕ್ಷಿತರಾಗಿದ್ದಾರೆ. ಇನ್ನು ದೂಷಿಕಾ ಸೋತಿದ್ದಾಳೆ. ಇದೇ ನಿಜವಾದ ಸ್ವಚ್ಛ ಸುಜಲ ಗ್ರಾಮ. ಸ್ವಚ್ಛ ಭಾರತದ ಕನಸು ಬೀದಿಯಲ್ಲಿ ಸ್ವಚ್ಛತೆಯ ಸೊಗಸು. ಶೌಚಾಲಯದ ಜವಾಬ್ದಾರಿ ಇದು ಪ್ರತಿಯೊಬ್ಬರ ತಯಾರಿ. ಸ್ವಚ್ಛ ಸುಜಲ ಗ್ರಾಮ, ಸುಜಲ ಸ್ವಚ್ಛ ಭಾರತ.
0: ಈ ನಾಟಕ ಖುಷಿ ಕೊಡ್ತಲ್ವಾ? ಸುಚಿಕಾ ಹಾಗೂ ಸುಜಲ್ ಕುಮಾರ್ ಪಾತ್ರಗಳಲ್ಲಿ ರಾಮಾಪುರ ಗ್ರಾಮದಲ್ಲಿ ನಾಟಕ ಮಾಡಿದ್ರಲ್ಲ ಎಂದು ಸಂತೋಷ ಆಗ್ತಿದೆ.
1: ಅಲ್ಲ, ನಮ್ಗನ್ಸ್ತಾ ಇದೆ ಈ ನಾಟಕವನ್ನ ಆಲಿಸಿ ದೇಶದ ಉಳಿದ ಭಾಗಗಳಲ್ಲಿಯೂ ಮಾಡುತ್ತಿರಬಹುದು. ತಮ್ಮ ಗ್ರಾಮಗಳಲ್ಲಿಯೂ ಜಾಗರೂಕತೆಯನ್ನುಂಟು ಮಾಡಲು ಈ ನಾಟಕದ ಪ್ರದರ್ಶನ ನಡೆಯುತ್ತಿರಬಹುದು ಎಂಬ ಅನಿಸಿಕೆ ನಮ್ದು.
0: ಈ ರೇಡಿಯೋ ಕಾರ್ಯಕ್ರಮವಲ್ಲದೆ ಅನೇಕ ಜನರು ಸಮುದಾಯದ ಭಾಗವಹಿಸುವಿಕೆಯ ಮೂಲಕವೂ ತಮ್ಮನ್ನು ತೊಡಿಸಿಕೊಂಡಿರಬಹುದು. ಈಗ ಗ್ರಾಮದ ಓರ್ವ ಸ್ವಚ್ಛತಾ ಚಾಂಪಿಯನ್ ನೊಂದಿಗೆ ನಡೆಸಿದ ಮಾತುಕತೆಯನ್ನ ಆಲಿಸುವಂತ ಸಮಯ.
2: ಸ್ವಚ್ಛತಾ ಚಾಂಪಿಯನ್ ಇವರು ಯಾರು?
0: ಸ್ವಚ್ಛತಾ ಚಾಂಪಿಯನ್ ಎಂದ್ರೆ ಸ್ವಚ್ಛತೆಯ ಕುರಿತು ಜಾಗೃತಿ ಮೂಡಿಸುವಲ್ಲಿ ಮತ್ತು ಅದರ ಮಹತ್ವದ ಬಗ್ಗೆ ಜನರಿಗೆ ಶಿಕ್ಷಣ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುವವರು. ಇವರು ಸಮುದಾಯದಲ್ಲಿ ಸ್ವಚ್ಛತೆಯ ಉತ್ತೇಜನ ಹಾಗೂ ನೈರ್ಮಲ್ಯದ ಅಭ್ಯಾಸಗಳನ್ನು ಬೆಳೆಸುವ ಕಾರ್ಯ ಮಾಡುತ್ತಾರೆ. ಜನರನ್ನು ಅವರು ಪ್ರೇರೇಪಿಸುತ್ತಾರೆ, ಶುಚಿತ್ವಕ್ಕಾಗಿ ಕೆಲಸ ಮಾಡಲು ಪ್ರೋತ್ಸಾಹಿಸುವವರು. ಸಮುದಾಯದಲ್ಲಿ ಸಕ್ರಿಯರಾಗಿರುವ ಸ್ವಚ್ಛತಾ ಚಾಂಪಿಯನ್ನರು ಸ್ವಚ್ಛತೆಗಾಗಿ ವಿವಿಧ ಕಾರ್ಯಕ್ರಮಗಳನ್ನ ಚಟುವಟಿಕೆಗಳನ್ನು ಆಯೋಜಿಸುತ್ತಾರೆ. ಅಂತಹ ಸ್ವಚ್ಛತಾ ಚಾಂಪಿಯನ್ ಈಗ ನಮ್ಮೊಂದಿಗಿದ್ದಾರೆ.
3: ನಾನು ನಿಮ್ಮ ಶ್ರೀಧರಿ ಮಾತಾಡುತ್ತಿದ್ದೇನೆ. ಬೂದಿಕಟ್ಟೆ ಗ್ರಾಮ ಪಂಚಾಯತಿ ವತಿಯಿಂದ ಪ್ರತಿದಿನ ಬೆಳಗ್ಗೆ 7:30 ಆಗಿ ಮನೆ ಮನೆಗೆ ಸ್ವಚ್ಛತಾ ವಾಹಿನಿ ಕಳಿಸಲಾಗುವುದು. ಸಾರ್ವಜನಿಕರು ತಮ್ಮ ಮನೆಯಿಂದ ಹಸಿ ಕಸ ಒಣ ಕಸವನ್ನು ಬೇರ್ಪಡಿಸಿ ಸ್ವಚ್ಛತಾ ವಾಹಿನಿಯಲ್ಲಿ ಸಂಗ್ರಹಿಸಲಾಗುವುದು. ಇದೇ ರೀತಿ ಗ್ರಾಮಗಳ ಶಾಲೆ, ಕಾಲೇಜು, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಂಗನವಾಡಿ ಕೇಂದ್ರಗಳ, ಸಮುದಾಯ ಭವನಗಳು, ನೀರಿನ ಸ್ಥಾವರಗಳ ಬಳಿ ವಾರಕ್ಕೊಮ್ಮೆ ಗ್ರಾಮ ಪಂಚಾಯತಿ ವತಿಯಿಂದ ಸ್ವಚ್ಛತೆ ಮಾಡಲಾಗುವುದು. ಹಾಗೂ ಗ್ರಾಮ ಪಂಚಾಯತಿಯಿಂದ ಸಾರ್ವಜನಿಕರಿಗೆ, ಶಾಲಾ ಮಕ್ಕಳಿಗೆ, ಶಿವಶಕ್ತಿ ಸಂಸ್ಥೆಗಳಿಗೆ ಹಾಗಾಗ ನೈರ್ಮಲ್ಯ, ಸ್ವಚ್ಛತೆ, ಆರೋಗ್ಯಗಳ ಬಗ್ಗೆ ಅರಿವು ಮೂಡಿಸಲಾಗುವುದು ಹಾಗೂ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು.
2: ನಿಜವಾಗ್ಲೂ ಸ್ವಚ್ಛತಾ ಚಾಂಪಿಯನ್ಗಳು ಸಮುದಾಯದಲ್ಲಿನ ನೈರ್ಮಲ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತಾರೆ, ಶುಚಿತ್ವದ ಕುರಿತು ಜಾಗೃತಿ ಮೂಡಿಸುತ್ತಾರೆ, ಅದಕ್ಕಾಗಿ ಜನರನ್ನು ಪ್ರೇರೇಪಿಸುತ್ತಾರೆ. ಸ್ವಚ್ಛತಾ ಚಾಂಪಿಯನ್ನರಾಗಿ ನೀವು ನಿಮ್ಮ ಸಮುದಾಯದಲ್ಲಿ ಸ್ವಚ್ಛತೆಯ ದಿಶೆಯಲ್ಲಿ ಮಹತ್ವಪೂರ್ಣ ಕೊಡುಗೆಯನ್ನು ಕೊಡಬಹುದು.
1: ಸುಜಲ್, ನನಗೆ ಸ್ವಚ್ಛತೆ ಅನ್ನೋದು ಒಂದು ಚಿಂತನೆ ಅನಿಸುತ್ತಿದೆ, ಮತ್ತಿದು ಎಲ್ಲರ ಮನದಲ್ಲಿಯೂ ಬೆಳೆಸಬಹುದು. ನಾವು ಮಕ್ಕಳಿಗೆ ಇಲ್ಲಿ ಕಾಗದ ಎಸೆಯಬೇಡಿ ಎಂದು ಮತ್ತು ಇಲ್ಲಿ ಬಾಳೆಹಣ್ಣು ಸಿಪ್ಪೆಯನ್ನು ಎಸೆಯಬೇಡಿ, ಡಸ್ಟ್ಬಿನ್ ಅಲ್ಲಿ ಹಾಕಿ ಎಂದು ಕಲಿಸುತ್ತೇವೆ. ಆಗ ಮಕ್ಕಳ ಮನಸ್ಸಿನಲ್ಲಿ ಆಲೋಚನೆಗಳು ಬೆಳೆಯಲು ಆರಂಭಗೊಳ್ಳುತ್ತವೆ.
2: ಸ್ವಚ್ಛಿಕಾ, ನೀನು ಹೇಳಿದ್ದು ಸರಿ. ನಾನು ಚಿಕ್ಕವನಿದ್ದಾಗ ನಮ್ಮೂರಿನ ಶಾಲೆಗೆ ಹೋಗುತ್ತಿದ್ದೆ. ಅಲ್ಲಿ ನಮ್ಮ ಗುರುಗಳು ನಮಗೆಲ್ಲ ಶುಚಿತ್ವಕ್ಕೆ ಸಂಬಂಧಿಸಿದ ಸಣ್ಣ ಸಣ್ಣ ವಿಷಯಗಳನ್ನು ತಿಳಿಸ್ತಾ ಇದ್ರು. ಸಣ್ಣವರಿದ್ದಾಗ ಕಲಿತಿದ್ದ ಪ್ರಭಾವದಿಂದಾಗಿ ಇಂದಿಗೂ ಕೂಡ ನಾನು ಕೊಳಕು ಕಂಡಿತೆಂದರೆ ಅದನ್ನು ಸ್ವಚ್ಛಗೊಳಿಸಲು ಪ್ರಯತ್ನಿಸುತ್ತೇನೆ.
1: ಏನೋ, ನೀನು ಹಳ್ಳಿಯ ಶಾಲೆಯಲ್ಲಿ ಓದಿದ್ಯಾ?
2: ಹೌದು, ನನ್ನ ಪ್ರಾಥಮಿಕ ಹಂತದ ಶಿಕ್ಷಣ ಹಳ್ಳಿಯ ಶಾಲೆಗಳಲ್ಲಿಯೇ ಆಯಿತು. ಅದಕ್ಕಾಗಿಯೇ ನಾನೊಬ್ಬ ಸ್ವಚ್ಛತಾ ಚಾಂಪಿಯನ್ ಅಂತೆ ಕೆಲಸ ಮಾಡುತ್ತೇನೆ. ಸ್ವಚ್ಛ ಕುಡಿಯುವ ನೀರು ಹಾಗೂ ಶುಚಿತ್ವವನ್ನು ಕಾಪಾಡಲು ಜನರನ್ನು ಜಾಗೃತರನ್ನಾಗಿಸುವ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಮುಂದುವರೆಯಲಿದೆ.
1: ಹೌದು ಸುಜಲ್, ಈಗ ಗ್ರಾಮದಲ್ಲಿ ಸಮುದಾಯ ನೇತೃತ್ವದ ಉಪಕ್ರಮವು ಬಹಳ ಉತ್ತಮ ಕಾರ್ಯ ಮಾಡ್ತಾ ಇದೆ.
2: ಆಯ್ತು ಸುಚಿಕಾ, ಈ ಸಮುದಾಯ ನೇತೃತ್ವದ ಉಪಕ್ರಮ ಎಂದರೇನು?
1: ತಗೋಪ್ಪ, ಎಲ್ಲಾ ರಾಮಾಯಣದ ಕಥೆ ಮುಗಿದ ಮೇಲೆ ಶ್ರೀರಾಮನ ಪಾತ್ರಧಾರಿ ಯಾರು ಅಂತ ಕೇಳ್ತಿದೀಯಲ್ಲ.
2: ಅರೆ, ನೀನು ಕೇವಲ ಒಗಟು ರೂಪದಲ್ಲಿ ಮಾತಾಡ್ತಿದೀಯೋ ಇಲ್ಲ ಸಮುದಾಯದ ನೇತೃತ್ವದ ಉಪಕ್ರಮದ ಬಗ್ಗೆ ತಿಳಿಸುತ್ತಿದೆಯೋ?
1: ಓ ಅಣ್ಣ, ಇದ್ಯಾವ ರಾಕೆಟ್ ಸೈನ್ಸ್ ಅಲ್ಲ, ಇದು ಸ್ಥಳೀಯ ಸಮುದಾಯ ತೋರುವ ಪರಿಶ್ರಮ. ಇದರಲ್ಲಿ ಊರಿನ ಜನರೇ ಖುದ್ದಾಗಿ ಯೋಜನೆ ರೂಪಿಸಿ ನಿರ್ಣಯಕ್ಕೆ ಬರ್ತಾರೆ, ತಾವೇ ಪರಿಶ್ರಮ ಮಾಡ್ತಾರೆ ಮತ್ತು ತಾವೇ ಮೇಲುಸ್ತುವಾರಿ ಕೂಡ ಮಾಡ್ತಾರೆ.
2: ಓ, ನೀನು ಹೇಳುವ ಪ್ರಕಾರ ಸ್ವತಃ ನಮ್ಮ ಸಮುದಾಯವೇ ನೇತೃತ್ವ ವಹಿಸಿ ಪರಿಸರವನ್ನು ಶುದ್ಧೀಕರಿಸುತ್ತಿದ್ದಾರೆ?
1: ಹೌದಪ್ಪ ಅಣ್ಣ, ಅವಾಗಿನಿಂದ ನಾನೇನು ವಿದೇಶಿ ಭಾಷೆಯಲ್ಲಿ ಮಾತಾಡ್ತಾ ಇದ್ನಾ? ಇದರಲ್ಲಿ ನಿಮ್ ಸರ್ಕಾರ ಸಮುದಾಯದ ಸಹಕಾರನೂ ಇರುತ್ತದೆ. ಇದರಲ್ಲಿ ಸರ್ಕಾರದ ಪಾತ್ರ ಸಹಕಾರದ ರೂಪದಲ್ಲಿ ಇರುತ್ತದೆಯೇ ಹೊರತು ಅದು ಆದೇಶ ಕೊಡೋದಿಲ್ಲ.
2: ಅಂದರೆ ನೀನು ಹೇಳುವ ಪ್ರಕಾರ ಇದು ಎಲ್ಲರ ಸಹಭಾಗಿತ್ವ, ಎಲ್ಲರ ಜವಾಬ್ದಾರಿ ಮೇಲೆ ಆಧಾರಿತವಾಗಿದೆ.
1: ಹಾಗೆ ನೋಡಿದ್ರೆ ನೀನ್ ದೊಡ್ಡ ಬುದ್ಧಿವಂತನಂತೆ ಕಾಣಿಸ್ಕೊಂತ ಇದೀಯಾ. ಆದ್ರೆ ಈಗ ನಿನಗೆ ಸರಿಯಾದ ಬುದ್ಧಿ ಬಂತು ನೋಡು. ಹೌದು, ನೀನು ಸರಿಯಾಗಿ ತಿಳಿದುಕೊಂಡೆ. ಇದರಲ್ಲಿ ಎಲ್ಲರ ಸಹಭಾಗಿತ್ವ, ಎಲ್ಲರ ಜವಾಬ್ದಾರಿ ಇರುತ್ತದೆ.
2: ಆದರೆ ಸುಚಿಕ, ಈ ಸಮುದಾಯ ಆಧಾರಿತ ಉಪಕ್ರಮ ಯಾವ ರೀತಿ ಕೆಲಸ ಮಾಡುತ್ತದೆ? ಅಂದರೆ ಏನಾದರೂ ಪದ್ಧತಿ ಇರಲೇಬೇಕಲ್ವಾ?
1: ಅಲ್ಲೋ ಅಣ್ಣ, ನಿಮ್ಗೆ ಬುದ್ಧಿ ಇದೆಯಾ? ನೋಡಿಲ್ಲಿ, ಗ್ರಾಮ ಮಟ್ಟದಲ್ಲಿ ಸ್ವಚ್ಛತಾ ಸಮಿತಿಗಳನ್ನ ರಚಿಸಲಾಗುತ್ತಿದೆ. ಈ ಸಮಿತಿಗಳು ಗ್ರಾಮ ಪಂಚಾಯತ್ನ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇದರಲ್ಲಿ ಮಹಿಳೆಯರು, ಅಂಗನವಾಡಿ ಕಾರ್ಯಕರ್ತರು, ಯುವ ಶಿಕ್ಷಕರು ಮುಂತಾದ ವರ್ಗದ ಪ್ರತಿನಿಧಿತ್ವವನ್ನು ನಿಶ್ಚಿತಗೊಳಿಸಲಾಗುತ್ತಿದೆ.
2: ಆಯ್ತು ಬಿಡು, ಈಗ ತಿಳಿಯಿತು. ಗ್ರಾಮದಲ್ಲಿ ಶೌಚಾಲಯ ನಿರ್ಮಾಣದ ಮೇಲ್ವಿಚಾರಕರೇ ಸಮಿತಿಯಲ್ಲಿರುತ್ತಾರೆ.
1: ಸರಿಯಾಗಿ ಹೇಳಿದೆ ನೋಡು ಸುಜಲ್. ಈಗ ನೀನು ಬುದ್ಧಿಯ ದೀಪ ಹತ್ತಿತು ನೋಡು. ಗ್ರಾಮ ಮಟ್ಟದ ಸ್ವಚ್ಛತಾ ಸಮಿತಿಯೇ ಶೌಚಾಲಯ ನಿರ್ಮಾಣದ ಮೇಲ್ವಿಚಾರಣೆ, ವ್ಯವಹಾರ, ಅಭಿಯಾನ, ಸ್ವಚ್ಛತಾ ನಿಧಿಯ ಉಪಯೋಗ ಹಾಗೂ ಆಡಿಯೋ ಪರಿಶೀಲನೆಯ ತಯಾರಿಯಂತ ಕಾಮಗಾರಿಕೆಗಳ ನಿರ್ವಹಣೆ ಮಾಡುತ್ತದೆ.
2: ಆಯ್ತೇಳು, ಎಲ್ಲ ತಿಳಿಯಿತು. ನಾನು ಹೇಳಲ್ಲ, ಈಗ ನಾಟಕದಲ್ಲಿ ಪಾತ್ರ ವಹಿಸಿದ್ದ ರಾಮಕ್ಕ ಸಹ ಗ್ರಾಮ ಮಟ್ಟದ ಸ್ವಚ್ಛತಾ ಸಮಿತಿಯ ಸದಸ್ಯಳಾಗಿದ್ದಾಳೆ.
1: ಎಲ್ಲಾ ತಿಳಿತೇಳು, ಹೀಗಾಗಿಯೇ ನಿನಗೆ ಇಷ್ಟೆಲ್ಲಾ ತಿಳಿದಿದ್ದು.
2: ನಾವೀಗ ಕೇಳುಗರ ಹೆಸರು, ನಮ್ಮ ಪ್ರಶ್ನೆ, ಅವರ ಉತ್ತರ ಈ ವಿಭಾಗಕ್ಕೆ ಪ್ರಶ್ನಿಸೋಣ. ಕಳೆದ ಮೊದಲ ಸಂಚಿಕೆಯಲ್ಲಿ ನಾವು ಸ್ವಚ್ಛ ಗ್ರಾಮಕ್ಕಾಗಿ ಸ್ಲೋಗನ್ಗಳನ್ನು ಕಳುಹಿಸಲು ನಿಮಗೆ ಆಹ್ವಾನ ನೀಡಿದೆವು. ಕೇಳುಗರಿಗೆ ಇದರೊಂದಿಗೆ ಉತ್ತಮ ಸ್ಲೋಗನ್ಗಳಿಗೆ ಬಹುಮಾನ ನೀಡುವುದಾಗಿಯೂ ಹೇಳಿದ್ದೆವು.
1: ಹಾಗಿದ್ದರೆ ಯಾವುದಾದರೂ ಒಳ್ಳೆಯ ಸ್ಲೋಗನ್ಗಳು ಬಂದಿವೆಯೇ?
2: ಬಂದಿವೆ ಸ್ವಚಿಕಾ. ಇವುಗಳಲ್ಲಿ ಮೂರು ಒಳ್ಳೆಯ ಸ್ಲೋಗನ್ಗಳನ್ನು ನಾವು ಆರಿಸಿದ್ದೇವೆ. ಅಂತ ಕೇಳುಗರಿಗೆ ನಾವು ಬಹುಮಾನವನ್ನು ಕೊಡಲಿದ್ದೇವೆ. ಮೊದಲ ಸ್ಲೋಗನ್ ಓದುತ್ತೇನೆ ಕೇಳು.
4: ಸ್ವಚ್ಛ ನೀರು ಸುಂದರ ಹಳ್ಳಿ, ರೇಡಿಯೋ ಹೇಳುತ್ತದೆ ಆರೋಗ್ಯದಲ್ಲಿ. ಹಳ್ಳಿಯ ನೈರ್ಮಲ್ಯದ ಕತೆ ಕೇಳಿ ರೇಡಿಯೋ ಮುಖಾಂತರ ಜಾಗೃತರಾಗಿ ಬಾಳ. ಶುದ್ಧ ಕುಡಿಯುವ ನೀರು ಎಲ್ಲರ ಹಕ್ಕು, ಸ್ವಚ್ಛತೆಯೇ ಗ್ರಾಮದ ನಿಜವಾದ ಉಸ್ತಿಲು. ಹನಿ ಹನಿ ನೀರನ್ನು ಉಳಿಸೋಣ, ಸ್ವಚ್ಛ ಹಳ್ಳಗಳನ್ನು ನಿರ್ಮಿಸೋಣ.
1: ವಾ, ಒಳ್ಳೆಯ ಸ್ಲೋಗನ್ಗಳನ್ನು ಬರೆದು ಕಳಿಸಿದ್ದಾರೆ ನಮ್ಮ ಕೇಳುಗರು. ನೀವು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿ ಬಹುಮಾನ ಸ್ವೀಕರಿಸಿ ಎಂದು ಕೇಳಿಕೊಳ್ಳುತ್ತೇವೆ. ನಿಮ್ಮೆಲ್ಲರಿಗೂ ಶುಭಾಶಯಗಳು, ಧನ್ಯವಾದ.
2: ಆರ್ಒಗಳ ಬಳಕೆ ಎಲ್ಲಾ ಕ್ಷೇತ್ರಗಳಲ್ಲಿ ಅಭ್ಯಾಸವಾಗಿ ಬಿಟ್ಟಿದೆ. ಹೆಚ್ಚು ಮನೆಗಳಲ್ಲಿ ಇದನ್ನು ಉಪಯೋಗಿಸಲಾಗುತ್ತದೆ. ಆದರೆ ಇದರಿಂದ ಹೆಚ್ಚು ಪ್ರಮಾಣದಲ್ಲಿ ನೀರು ಸೋರಿಕೆಯಾಗುತ್ತಲೇ ಇದೆ. ಸ್ವಚ್ಛ ನೀರು ಕುಡಿಯುವುದಕ್ಕಾಗಿ ನೀವು ಆರ್ಒಗಳನ್ನು ಬಳಸ್ತೀರೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಇದು ಬಹುಮುಖ್ಯ. ಆದರೆ ಆರ್ಒದಿಂದ ಸೋರಿಕೆಯಾದ ನೀರು ಎಲ್ಲೆಲ್ಲಿ ಉಪಯೋಗ ಮಾಡಬಹುದು ಎಂಬುದು ಮುಖ್ಯವಾಗಿದೆ. ಇದೇ ಈ ಸಂಚಿಕೆಯ ಪ್ರಶ್ನೆ.
1: ಕೇಳುಗರೆ, ಆರ್ಒದ ಒಂದು ಗ್ಲಾಸ್ ನೀರಿಗೆ ಮೂರು ಗ್ಲಾಸ್ ನೀರು ಪೋಲಾಗುತ್ತಿದೆ. ಸ್ವಚ್ಛ ನೀರು ಕುಡಿಯುವ ಆಸೆಯಲ್ಲಿ ನಾವು ನೀರಿನಲ್ಲಿದ್ದ ಮಿನರಲ್ಸ್ ಗಳನ್ನು ತೆಗೆದು ಹಾಕುವ ಯಂತ್ರವನ್ನು ಉಪಯೋಗಿಸುತ್ತೇವೆ. ಆದರೆ ವ್ಯರ್ಥವಾಗಿ ಪೋಲಾಗುವ ನೀರನ್ನು ಮರುಬಳಕೆ ಮಾಡುತ್ತಿಲ್ಲ. ನಮ್ಮ ಇಂದಿನ ಪ್ರಶ್ನೆ ಈಗಿದೆ, ಆರ್ಒ ಇಂದ ಹೊರಬಂದ ವ್ಯರ್ಥವಾಗಿ ಪೋಲಾಗುವ ನೀರಿನ ಉಪಯೋಗಗಳನ್ನು ನಾವು ಎಲ್ಲೆಲ್ಲಿ ಮಾಡಬಹುದು?
2: ನಾವಿನ್ನು ಹೊರಡುವ ಸಮಯವಾಯಿತು. ಆದರೆ ಅದಕ್ಕೂ ಮೊದಲು ನಾವು ಇನ್ನಷ್ಟು ಮಾಹಿತಿಯನ್ನು ಕೊಡುತ್ತೇವೆ ಎಂಬುದು ನಿಮಗೆ ಗೊತ್ತಿದೆ. ನೀವೀಗ ಕೇಳುತ್ತಿದ್ದೀರಿ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮದ ಎರಡನೇ ಸಂಚಿಕೆ. ಇಂದಿನ ಈ ಸಂಚಿಕೆಯಲ್ಲಿ ನಾವು ನಮ್ಮ ಶೌಚಾಲಯಗಳನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಹಾಗೂ ಅವುಗಳ ಸ್ವಚ್ಛತೆ ಹೀಗೆ ಮಾಡುವುದು, ಅಲ್ಲದೆ ಸ್ವಚ್ಛತೆಯ ಅಗತ್ಯತೆ ಇವೆಲ್ಲ ವಿಷಯಗಳ ಕುರಿತು ಚರ್ಚೆ ಮಾಡಿದ್ವಿ. ಸ್ವಚ್ಛ ಭಾರತ್ ಮಿಷನ್ ಯೋಜನೆಯ ಪ್ರಗತಿ ಕುರಿತಾಗಿ ತಿಳಿದುಕೊಂಡಿದ್ದೇವೆ.
1: ಮನೆ ಮನೆ ಗಂಗೆ ಯೋಜನೆಯ ಪ್ರಗತಿ, ಈ ವಿಷಯ ಕುರಿತಾಗಿ ಮುಂದಿನ ಸಂಚಿಕೆಯಲ್ಲಿ ಸವಿವರ ಮಾಹಿತಿಯನ್ನು ನಾವು ತೆಗೆದುಕೊಂಡು ಬರ್ತೇವೆ.
2: ಜಲ್ ಜೀವನ್ ಮಿಷನ್ ನಲ್ಲಿ ಜಲ ಉತ್ಸವ ಹಾಗೂ ಜಲ ಅರ್ಪಣೆ ದಿವಸಗಳನ್ನು ಆಚರಿಸಲಾಗುತ್ತದೆ ಎಂಬುದರ ಕುರಿತು ನಿಮಗೆ ಗೊತ್ತಿದೆಯೇ? ಹಾ, ನಾವು ನಿಮಗೆ ಇದರ ಮಾಹಿತಿಯನ್ನು ಹೊತ್ತು ತರುತ್ತೇವೆ. ಜಲ್ ಜೀವನ್ ಮಿಷನ್ ಯೋಜನೆ ಜಾರಿಯಾಗುವ ಪೂರ್ವದಲ್ಲಿ, ನಂತರದಲ್ಲಿ ಹಾಗೂ ಪ್ರಸ್ತುತವಾಗಿ ಆಗಿರುವ ಬೆಳವಣಿಗೆಗಳ ಕುರಿತಾಗಿ ತಿಳಿಸುತ್ತೇವೆ. ಕುಡಿಯುವ ನೀರಿನ ನಳದ ಸಂಪರ್ಕದಿಂದಾಗುವ ಪ್ರಯೋಜನಗಳು, ನೀರಿನ ಪರೀಕ್ಷೆಯಲ್ಲಿ ಮಹಿಳೆಯರ ಪಾತ್ರ, ಮಿಷನ್ನಿನ ಘಟಕಗಳು, ಹೀಗೆ ವಿವಿಧ ವಿಷಯಗಳ ಮೇಲೆ ಮುಂದಿನ ಸಂಚಿಕೆಯಲ್ಲಿ ಬೆಳಕು ಚೆಲ್ಲುತ್ತೇವೆ.
1: ಹೋಗ್ತಾ ಹೋಗ್ತಾ ನಾನು ಹೇಳುವುದೇನೆಂದರೆ, ನಿಮ್ಮ ಗ್ರಾಮದ ಶೌಚಾಲಯಗಳಲ್ಲಿ ಶುಚಿತ್ವವನ್ನು ಕಾಪಾಡಿ. ಎಲ್ಲ ಜನರಿಗೂ ಈ ಕುರಿತಾಗಿ ತಿಳಿಸಿ. ಸ್ವಚ್ಛತೆಯಿಂದ ಇರಿ, ಸಂತೋಷವಾಗಿರಿ. ನಮ್ಮ ದೇಶವನ್ನು ಸ್ವಚ್ಛ ಭಾರತ, ಸುಂದರ ಭಾರತವನ್ನಾಗಿ ಮಾಡಿ.
2: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ.
1: ಅಲ್ಲಿಯವರೆಗೆ ಈಗ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ನಮ್ಮ ಧ್ವನಿ 90.4 ಮೆಗಾಹರ್ಟ್ಸ್ ಎಫ್ಎಂ ನಲ್ಲಿ. ಇನ್ನು ಸ್ವಚಿಕಾ ಹಾಗೂ ಸುಜಲ್ಗೆ ಹೊರಡಲು ಅನುಮತಿ ಕೊಡಿ. ನಮಸ್ಕಾರ.

ಮಗುವನ್ನು ಕುಪೋಷಣೆಯಿಂದ ಪಾರು ಮಾಡಿ. ಗರ್ಭಿಣಿ ಎಂದು ತಿಳಿದಾಕ್ಷಣ ಅಂಗನವಾಡಿ ಮತ್ತು ಆಶಾ ಅಕ್ಕ ಅವರ ಸಂಪರ್ಕದಲ್ಲಿರಿ. ಮಹಿಳಾ ಮತ್ತು ಶಿಶು ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: जय अब गरीबों की जय बन गई है.
1: ಮುಂದೆ ಯಾರೂ ಆರೋಗ್ಯ ರಕ್ಷಣೆಯಿಂದ ವಂಚಿತರಾಗುವುದಿಲ್ಲ. ದೇಶಾದ್ಯಂತ 60 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಈಗ 5 ಲಕ್ಷ ರೂಪಾಯಿ ಮೌಲ್ಯದ ಉಚಿತ ಚಿಕಿತ್ಸೆಗೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 1,25,000 ಕ್ರೋರ್ಸ್ಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ ಮತ್ತು ಈ ಸ್ವಾಭಿಮಾನ ಮತ್ತು ಆರೋಗ್ಯದ ಪ್ರಯಾಣ ಮುಂದುವರಿಯುತ್ತದೆ.
2: ಆಯುಷ್ಮಾನ್ ಅಪ್ಲಿಕೇಶನ್ ಅನ್ನು ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಅರ್ಹ ನಾಗರಿಕರು ಮನೆಯಿಂದಲೇ ತಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
3: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರ ಪುದುಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಪ್ರಿಯ ಕೇಳುಗರೆ, ಸ್ವಚ್ಛ ಸುಜಲ ಗ್ರಾಮದ ಕಥೆ ಸಮುದಾಯ ರೇಡಿಯೋ ಜೊತೆ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಸರಣಿ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲಶಕ್ತಿ ಸಚಿವಾಲಯ ಹಾಗೂ ಕುಡಿಯುವ ನೀರು ಮತ್ತು ನಿರ್ಮಲ ಇಲಾಖೆ ಭಾರತ ಸರ್ಕಾರ. ಪ್ರಸ್ತುತಪಡಿಸುತ್ತಿರುವವರು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ.
4: ದೇಶವನ್ನು ಸಂಪೂರ್ಣವಾಗಿ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಜಾಗವಾಗಿಸಲು ಇದು ನಮ್ಮ ಕರೆಯಾಗಿದೆ.
3: ಪ್ರತಿಯೊಂದು ಬದಿಯೂ ಸ್ವಚ್ಛವಾಗಿದ್ದು ಪ್ರತಿಯೊಬ್ಬ ಮನೆಗೆ ಟ್ಯಾಪ್ ಮೂಲಕ ನೀರು ತಲುಪಿದಾಗ ಮಾತ್ರ ನಮ್ಮ ಹಳ್ಳಿ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಆಗಬಹುದು.
4: ನೀವು ಸರಿಯಾಗಿ ಹೇಳಿದ್ದೀರಿ. ಸ್ವಚ್ಛತೆ ಮತ್ತು ಸ್ವಚ್ಛ ನೀರು ಎಲ್ಲರಿಗೆ ಹತ್ತಿರವಾದದ್ದು.
3: ದೇಹವು ಸ್ವಚ್ಛ ಮತ್ತು ಶುದ್ಧವಾಗಿದ್ದಾಗ ಮಾತ್ರ ಮನಸ್ಸಿಗೆ ಬೆಳಕು ಮೂಡುತ್ತದೆ.
4: ನೀವು ಚಿಂತಿಸದಿರಿ, ಈ ಎಲ್ಲಾ ವಿಷಯಗಳಿಗೆ ನಾವು ಈ ಕಾರ್ಯಕ್ರಮವನ್ನು ತಂದಿದ್ದೇವೆ.
3: ಇದು ಯಾವ ಕಾರ್ಯಕ್ರಮ? ನಮ್ಮ ಕೇಳುಗರಿಗೆ ಇದರ ಬಗ್ಗೆ ತಿಳಿಸಿಕೊಡಿ.
4: ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕತೆ ರೇಡಿಯೋ ಧ್ವನಿಯಲ್ಲಿ.
3: ಪ್ರತಿಯೊಂದು ಸಂಚಿಕೆಯಲ್ಲಿ ನಾವಿಬ್ಬರು ನಿಮ್ಮೊಂದಿಗೆ ಇರಲಿದ್ದೇವೆ. ನಾನು ಸ್ವಚಿಕಾ
4: ಮತ್ತು ನಾನು ಸುಜಯ್ ಕುಮಾರ್.
3: ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕತೆ ರೇಡಿಯೋ ಮೂಲಕ ಹೇಳಲಾಗಿದೆ. ಕಾರ್ಯಕ್ರಮದಲ್ಲಿ ಏನು ನಡೆಯಲಿದೆ ಅವುಗಳನ್ನ ತಿಳಿಸಿಕೊಡಿ ಸುಜಲ್ ಕುಮಾರ್.
4: ನೀವು ತಿಳಿದುಕೊಳ್ಳುತ್ತೀರಾ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಎಂದರೇನು ಎಂದು? ಸ್ನೇಹಿತರೆ, ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಎಂದರೆ ಹಳ್ಳಿಯಲ್ಲಿರುವ ಪ್ರತಿಯೊಬ್ಬರು ಹೊರಗಿನ ಮಲ ಪ್ರವೃತ್ತಿಯನ್ನು ಮಾಡುವುದಿಲ್ಲ ಹಾಗೂ ಇಂತಹ ಕೆಲಸಗಳನ್ನು ಯಾರೂ ಕಾಣುವುದಿಲ್ಲ. ಇದೊಂದಿಗೆ ಹಳ್ಳಿಯ ಪ್ರತಿಯೊಂದು ಮನೆಗೆ ಪಂಚಾಯತ್ ಕಟ್ಟಡಕ್ಕೆ ಅಥವಾ ಸರ್ಕಾರದ ಕಟ್ಟಡಕ್ಕೆ ಟ್ಯಾಪ್ ನಿಂದ ನೀರು ತಲುಪಬೇಕು.
3: ಹೌದು, ನಿಮಗೆ ಗೊತ್ತೇನು, ಪ್ರಧಾನ ಮಂತ್ರಿಗಳು 2014ರಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅನ್ನು ಆರಂಭಿಸಿದ್ದರು ಮತ್ತು 2019ರ ವೇಳೆಗೆ ದೇಶಾದ್ಯಂತ ಈ ದೇಶವನ್ನು ತೆರೆಯುವ ಮಾಲಿನ್ಯ ಮುಕ್ತ ಎಂದು ಘೋಷಿಸಲಾಯಿತು. ಹಾಗೆಯೇ ಜಲ್ ಜೀವನ್ ಮಿಷನ್ ಅರ್ಗರ್ ಜಲ್ ಕಾರ್ಯಕ್ರಮವು 2019ರಲ್ಲಿ ಪ್ರಾರಂಭಿಸಲಾಯಿತು ಮತ್ತು ಇದರ ಗುರಿ ಪ್ರತಿಯೊಂದು ಹಳ್ಳಿಯ ಕುಟುಂಬಕ್ಕೆ ಸುರಕ್ಷಿತ ನೀರಿನ ಸರಬರಾಜು ಮಾಡುವುದು.
4: ನಿಮಗಿದು ಗೊತ್ತೇನು, ನಮ್ಮ ರೇಡಿಯೋ ಕಾರ್ಯಕ್ರಮಗಳಲ್ಲಿ ನಾವು ಪ್ರತಿದಿನವೂ ಮನರಂಜನೆ ಮತ್ತು ಮಾಹಿತಿ ಹೊಂದಿರುವ ವಿಷಯಗಳನ್ನು ಪ್ರಸಾರ ಮಾಡುತ್ತೇವೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿಯೂ ನಾವು ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ಕುರಿತು ಹಲವಾರು ಚರ್ಚೆಗಳನ್ನು ಮತ್ತು ಮಾಹಿತಿಗಳನ್ನು ತಲುಪಿಸುವೆವು.
3: ಆದ್ದರಿಂದ ರೇಡಿಯೋನ ಎಲ್ಲಾ ಕೇಳುಗರಿಗೆ, ಅಜ್ಜಿ, ತಾತ, ಮಾವ, ಅತ್ತೆ, ನೀವು ಯಾರೇ ಆಗಿರಲಿ, ನಮ್ಮೊಂದಿಗೆ ಸೇರಿ ಮತ್ತು ನೀವು ನಮ್ಮೊಂದಿಗೆ ಸ್ವಚ್ಛತೆ ಮಹತ್ವವನ್ನ ನಿಜವಾಗಿ ಅರ್ಥ ಮಾಡಿಕೊಳ್ಳಲು ಸೇರಬೇಕಾಗುತ್ತದೆ.
4: ಮತ್ತು ಮನೆ ಮನೆ ಗಂಗೆ ಯೋಜನೆಯೊಂದಿಗೆ ಈಗ ಪ್ರತಿಯೊಬ್ಬ ಮನೆಗೆ ಸ್ವಚ್ಛ ನೀರು ತಲುಪುತ್ತಿದೆ.
3: ನಿಮ್ಮ ದುಡಿಮೆಯು ಹಳ್ಳಿಯನ್ನು ಸ್ವಚ್ಛವಾಗಿಸಲು ಯಶಸ್ವಿಯಾಗಿ ಮಾಡಿದೆ. ನೀವು ಹಳ್ಳಿಯವರು, ಪಂಚಾಯತ್ ರಾಜ್ ಪ್ರತಿನಿಧಿಗಳು, ಶಾಲಾ ಮಕ್ಕಳು, ಶಿಕ್ಷಕರು ಅಥವಾ ಹಳ್ಳಿಯ ಪ್ರಮುಖ ವ್ಯಕ್ತಿಗಳು, ನಿಮ್ಮ ಹತ್ತಿರದ ಪ್ರಯತ್ನಗಳು ನಿಮ್ಮ ಹಳ್ಳಿಯನ್ನು ಸ್ವಚ್ಛಗೊಳಿಸುವಲ್ಲಿ ಯಶಸ್ವಿಯಾಗಲಿವೆ.
4: ಆದರೆ ಇದು ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕನಸಿನ ಆರಂಭವಷ್ಟೇ. ನಾವಿನ್ನೂ ವಿಶ್ರಾಂತಿ ಪಡೆಯಲು ಸಾಧ್ಯವಿಲ್ಲ, ಇನ್ನೂ ಕೆಲಸಗಳು ಬಹುದೂರ ಕಾರ್ಯಗತಗೊಳ್ಳಬೇಕಾಗಿವೆ. ಪ್ರಾರಂಭದ ಯಶಸ್ಸಿನಿಂದ ಪ್ರೇರಿತವಾಗಿ ನಾವೆಲ್ಲರೂ ಒಟ್ಟಿಗೆ ಪ್ರಯತ್ನವನ್ನು ಮುಂದುವರಿಸಬೇಕು. ಏಕೆಂದರೆ ದೇಶಾದ್ಯಂತ 100 ಪಟ್ಟು ಹಳ್ಳಿಗಳನ್ನು ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಗಳಾಗಿ ರೂಪಿಸಬೇಕಾಗಿದೆ.
3: ಸ್ವಚ್ಛ ಭಾರತ್ ಮಿಷನ್ ಅಡಿ ಹಳ್ಳಿಗಳು ಮುಕ್ತ ಮಾಲಿನ್ಯ ಹೊಂದಿದ ನಂತರ ದೇಶವಾಸಿಗಳಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿದೆ. ಟ್ಯಾಪ್ ನೀರಿನ ಕಾರ್ಯಕ್ರಮಗಳು ಅನೇಕ ಮಹಿಳೆಯರಿಗೆ ತಮ್ಮ ತಲೆಯ ಮೇಲೆ ನೀರು ಒತ್ತ ಚಿತ್ತವನ್ನು ಮುಕ್ತಗೊಳಿಸಿತು. ಇಷ್ಟು ಚೆನ್ನಾಗಿರುವಾಗ ನಾವು ಇನ್ನು ಈ ಕಾರ್ಯಕ್ರಮವನ್ನ ಯಾವ ಕಾರಣಕ್ಕಾಗಿ ಅಗತ್ಯವಿದೆ ಎಂದು ನೀವು ಕೇಳುತ್ತಿದ್ದೀರಿ. ಇದರ ಅಗತ್ಯವನ್ನು ವಿವರಿಸಲು ಭಾರತ ಸರ್ಕಾರದ ಕುಡಿಯುವ ನೀರು ಮತ್ತು ನಿರ್ಮಲ ಇಲಾಖೆಯ ಅಧಿಕಾರಿಯನ್ನ ಕೇಳೋಣ.
5: ನಮಸ್ಕಾರ, ಸಿ ಆರ್ ಪಾಟೀಲ್, ಕೇಂದ್ರ ಮಂತ್ರಿ ಜಲಶಕ್ತಿ ಮಂತ್ರಾಲಯ. ಆಜ್ ಮೇ ಆಪ್ಸೆ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ ರೇಡಿಯೋ ಕಿ ಜುಬಾನಿ ಕಾರ್ಯಕ್ರಮ ಕೆ ಮಾಧ್ಯಮ ಸೆ ಜುಡ್ಕರ್ ಬಹುತ್ ಪ್ರಸನ್ನ ಹೂ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಸಾಹೇಬ್ ಕಾ ಸಪ್ನಾ ಹೈ ಹರ್ ಘರ್ ಜಲ್ ಹರ್ ಗಾಂವ್ ಸ್ವಚ್ಛ इस सपनों को साकार करने के लिए जल जीवन मिशन और स्वच्छ भारत मिशन ग्रामीण से गांव गांव में क्रांतिकारी बदलाव आया है। आज देश के करोड़ों ग्रामीण परिवारों को नल से जल मिल रहा है। महिलाएं अब पानी के लिए दूर नहीं जाती, बच्चे स्कूलों में साफ पानी पीते हैं और गांव में भी बीमारियां कम हो रही है। स्वच्छ भारत मिशन ने खुले में शौच से मुक्ति दिलाई, शौचालय निर्माण को जन आंदोलन बनाया और अब हम ठोस एवं तरल अपशिष्ट प्रबंधन पर जोर दे रहे हैं ताकि गांव पूरी तरह स्वच्छ और स्वस्थ बने। यह सिर्फ सरकारी योजना नहीं, यह जन आंदोलन बन चुका है, लेकिन यह यात्रा अभी अधूरी है। हमें मिलकर यह सुनिश्चित करना है कि हर गांव में जल स्रोत टिकाऊ हो, हर घर में पानी की गुणवत्ता बनी रहे, हर घर में शौचालय का सही उपयोग हो। मैं आप सभी को आग्रह करता हूं कि आइए हम सब मिलकर स्वच्छ और सुजल गांव के इस संकल्प को और मजबूत करें, अपने दोस्तों और पड़ोसियों को भी इस अभियान से जोड़े। रेडियो कार्यक्रम सुने, अपनी कहानियां साझा करें और दूसरों को प्रेरित करें। स्वच्छ सुजल गांव प्रधानमंत्री जी के विकसित भारत के अपने सपने को साकार करने के लिए इस दिशा में एक महत्वपूर्ण कदम है और 140 करोड़ देशवासियों द्वारा एक साथ बढ़ाया गया हर एक कदम देश को बहुत आगे ले जाएगा, ये मुझे विश्वास है। आप सबका बहुत बहुत धन्यवाद। जय हिंद।
3: ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯದ ಕೇಂದ್ರ ಸಚಿವರಾದ ಶ್ರೀ ಸಿಆರ್ ಪಾಟೇಲ್ ಅವರು ನೀಡಿದ ಮಾಹಿತಿಯ ಪ್ರಕಾರ ಈ ದೇಶದ ಪ್ರತಿಯೊಂದು ಹಳ್ಳಿ ಮತ್ತು ಮನೆಯ ಬೈಲಿನಲ್ಲಿ ಮಲ ವಿಸರ್ಜನೆ ಮಾಡಿದ್ದಾಗ, ಒಣ ಮತ್ತು ಹಸಿ ತ್ಯಾಜ್ಯವನ್ನು ಸರಿಯಾಗಿ ವಿಲೇವಾರಿ ಮಾಡಿದಾಗ, ಹಸುವಿನ ಸಗಣಿ ಬಳಸಿದಾಗ ಮತ್ತು ನಲ್ಲಿ ನೀರನ್ನು ಚೆನ್ನಾಗಿ ಬಳಸಿದಾಗ ಮಾತ್ರ ಸ್ವಚ್ಛತೆಯನ್ನು ಸಂಪೂರ್ಣವೆಂದು ಪರಿಗಣಿಸಲಾಗುತ್ತದೆ.
4: ನೀವು ಹೇಳಿದ್ದು ಸರಿ. ಕುಡಿಯುವ ನೀರು ಮತ್ತು ನೈರ್ಮಲ್ಯಕ್ಕಾಗಿ ನಿರ್ಮಿಸಲಾದ ರಚನೆಗಳ ನಿರ್ವಹಣೆಯ ಜವಾಬ್ದಾರಿಯನ್ನು ಎಲ್ಲಾ ಗ್ರಾಮಸ್ಥರು ತೆಗೆದುಕೊಳ್ಳುವವರೆಗೆ ನಮ್ಮ ಗೆಲುವು ಅಪೂರ್ಣವಾಗಿರುತ್ತದೆ. ನಾವು ಒಟ್ಟಿಗೆ ಇದ್ದು ಒಟ್ಟಿಗೆ ಕೆಲಸ ಮಾಡಿದರೆ ಇದು ಸಾಧ್ಯವಾಗುತ್ತದೆ. ಪರಸ್ಪರ ಸಹಕಾರ ಮತ್ತು ವೈಯಕ್ತಿಕ ಹಿತಾಸಕ್ತಿಯನ್ನು ಮೀರಿ ಸ್ವಚ್ಛ ಮತ್ತು ಸುಜಲ ಗ್ರಾಮ ಅಭಿಯಾನದ ನಿಯಂತ್ರಣವನ್ನು ಕೈಹಿಡಿದು ನಾವು ಗೆಲ್ಲಿಸುತ್ತೇವೆ.

0: ಯಾರಿದು?
1: ನಾವ್ ಹೇಳ್ತಿರೋದು ಅವಳಗ್ ಸ್ವಲ್ಪ ತೊಂದ್ರೆ ಆಗ್ತಿದೆ, ಅದಕ್ಕೆ ಅವಳು ನಗ್ತಾ ಇದ್ದಾಳೆ.
0: ಅದು ತುಂಬಾ ಭಯಾನಕ ನಗು, ಅದು ಯಾರೆಂದು ನನಗೆ ತಿಳಿದಿಲ್ಲ, ಹೋಗಿ ಕೇಳೋಣ.
1: ಹ್ಮ್, ನೀನ್ ಯಾರು?
2: ನಾನ್ ಯಾರು? ನಾನು ಪ್ರದರ್ಶಿಕ, ನೀನು ನನ್ನನ್ನು ಪದರ್ಶನಿಕ ಎಂದು ಕರೆಯಬಹುದು.
0: ಪ್ರದರ್ಶಿಕ, ಪದರ್ಶಿನಿಕ,
1: ಈ ಹೆಸರು ಹೇಗ್ ಬಂದು? ಅಂತ ಹೆಸರೇ ಇಲ್ವಲ್ಲ.
0: ಖಂಡಿತ, ಯಾರಿಗಾದ್ರೂ ಅಂತಹ ಹೆಸರಿದೆಯೇ?
1: ಅಂದ ಹಾಗೆ ನೀವು ಎಲ್ಲಿಂದ ಬಂದವರು? ನೀವು ಎಲ್ಲಿ ವಾಸವಿದ್ದೀರಿ? ನೀವೇನ್ ಮಾಡ್ತಿದ್ದೀರಿ? ನಿಮ್ ಬಗ್ಗೆ ಸ್ವಲ್ಪ ಹೇಳಿ ನೋಡೋಣ.
2: ನಾನು ಯಾರೆಂದು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ ಸಹೋದರ. ನಾನು ಎಲ್ಲಿಂದ ಬಂದಿದ್ದೇನೆ ನೀವೇ ಕಂಡುಕೊಳ್ಳುವಿರಿ. ನಾನು ಎಲ್ಲಿ ವಾಸಿಸುತ್ತಿದ್ದೇನೆ ಎಂಬುದರ ಬಗ್ಗೆ ನಾನು ಎಲ್ಲೆಡೆ ಇದ್ದೇನೆ ಎಂದು ಅರ್ಥ ಮಾಡಿಕೊಳ್ಳಿ. ಮನೆಯಲ್ಲಿ, ಹೊರಗೆ, ಗಾಳಿಯಲ್ಲಿ, ನೀರಿನಲ್ಲಿ, ಅಲೆಗಳಲ್ಲಿ.
1: ಓಹೋಹೋ, ನೀನೊಬ್ಬ ಮಾಯವಾದಿ ಎಂದು ತೋರುತ್ತದೆ. ಮಾನವರು ಸಹ ಈಗ ಬದುಕೋದಿಲ್ಲ.
2: ನಾನು ಮಾಲಿನ್ಯಕಾರಕಗಳು ಅಂದ್ರೆ ಮಾಲಿನ್ಯವನ್ನು ಹರಡುವವರು. ನಾನು ಭ್ರಮೆಯೂ ಅಲ್ಲ, ಭ್ರಮೆಯೂ ಅಲ್ಲ, ನೆರಡೂ ಅಲ್ಲ. ಆದರೆ ನನ್ನ ನೆರಡು ಎಲ್ಲೆಡೆ ಇದೆ. ನಾನು ಕಸದ ರಾಶಿಗಳು, ಕೊಳಕು ಚರಂಡಿಗಳು, ಹೊರಗಡೆ ಮೋಡಗಳು, ಕೊಳಕು ಹೊಗೆಯ ಮೋಡಗಳು ಮತ್ತು ಕೊಳಕು ನೀರಿನ ಅನಿಗಳಲ್ಲಿ ವಾಸಿಸುತ್ತೇನೆ. ನಾನು ಗಾಳಿ, ಮಣ್ಣು, ನೀರನ್ನು ಕಲುಷಿತಗೊಳಿಸುತ್ತೇನೆ. ರೋಗಗಳು ಹರಡುವುದೇ ನನ್ನ ಕೆಲಸ, ಅದು ನಾನು. ಹೌದು, ನಾನು ಮಾಲಿನ್ಯಕಾರಕಗಳು. ನಾನು ಸ್ವಚ್ಛ ಮಾಲಿನ್ಯವನ್ನು ಹರಡುವುದೇ? ಓಹೋ, ಇಲ್ಲ, ನೀನು ಹೋಗು, ನಿನಗೆ ಇಲ್ಲಿ ಯಾವುದೇ ಕೆಲಸವಿಲ್ಲ.
1: ನಾವು ಇಲ್ಲಿ ಶುದ್ಧ ಪರಿಸರ ಮತ್ತು ಶುದ್ಧ ನೀರಿನ ಬಗ್ಗೆ ಮಾತನಾಡುತ್ತಿದ್ದೇವೆ, ಮಾಲಿನ್ಯವನ್ನಲ್ಲ. ನಾವು ಮಾಲಿನ್ಯವನ್ನು ತೊಡೆದು ಹಾಕಬೇಕು.
2: ಮೂರ್ಖ, ಮಾಲಿನ್ಯ ಎಷ್ಟು ಕೆಟ್ಟದಾಗಿ ಹರಡಿದೆ ಎಂದರೆ ಅದನ್ನು ನಿರ್ಮೂಲನೆ ಮಾಡುವ ಬಗ್ಗೆ ಮಾತನಾಡುವುದು ಕೂಡ ಮೂರ್ಖತನ.
1: ಹಾ, ಸುಮ್ಮನಿರು, ನಾವು ಸ್ವಚ್ಛತಾ ಅಭಿಯಾನದ ರಾಯಭಾರಿಗಳು.
2: ಸಂಗ್ರಹವಾಗಿರುವ ಎಲ್ಲಾ ಕೊಳಕು ಮತ್ತು ಮಾಲಿನ್ಯವನ್ನು ನಾವು ತೊಡೆದು ಹಾಕಲಿದ್ದೇವೆ.
1: ಯಾವುದೇ ಅಡೆತಡೆಗಳು ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ.
2: ನಾವು ಇದನ್ನು ನಿರ್ಧರಿಸಿದ ನಂತರ ನಿಮ್ಮಲ್ಲಿ ಒಬ್ಬರಲ್ಲ, ಸಾವಿರದ ಜನರು ಸಹ ನಮಗೆ ಹಾನಿ ಮಾಡಲು ಸಾಧ್ಯವಾಗುವುದಿಲ್ಲ. ಸರಿ ಸರಿ, ತುಂಬಾ ಹೆಮ್ಮೆ. ದೊಡ್ಡ ಮಾಲಿನ್ಯದ ಬಗ್ಗೆ ಮರೆತು ಬಿಡಿ. ನೀವು ಹಳ್ಳಿಯಲ್ಲಿರುವ ಕೊಳೆಯನ್ನು ಒಂದು ಸಣ್ಣ ಕಡದಿಂದ ತೊಡೆದು ಹಾಕಲು ಸಾಧ್ಯವಿಲ್ಲ.
1: ನಿಮಗೆ ಕೆಲವು ಗಂಭೀರ ಗೊಂದಲಗಳಿವೆ ಎಂದು ತೋರುತ್ತದೆ.
0: ಮೇಡಮ್, ನಮ್ಮ ಹಳ್ಳಿಯಲ್ಲಿರುವ ಪ್ರತಿಯೊಬ್ಬರು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಲು ಸ್ಪರ್ಧೆಯಲ್ಲಿ ತೊಡಗಿದ್ದಾರೆ. ಆದ್ರೆ ನಿಮಗೆ ಅರ್ಥವಾಗಿದೆಯೇ?
1: ಜನರು ಕೊಳೆಯ ಹಾನಿ ಮತ್ತು ಸ್ವಚ್ಛತೆಯ ಪ್ರಯೋಜನಗಳನ್ನು ಕಲಿತಿದ್ದಾರೆ.
0: ಒಂದು ಅಥವಾ ಎರಡು ಅಲ್ಲ, ನೂರಾರು ಹಳ್ಳಿಗಳಲ್ಲಿ ಸ್ವಚ್ಛತೆಯ ಧ್ವಜವು ಎತ್ತರಕ್ಕೆ ಹಾರುತ್ತಿದೆ. ಸ್ವಚ್ಛ ಗ್ರಾಮದ ಧ್ವಜವು ಕೂಡ ಎತ್ತರಕ್ಕೆ ಹಾರುತ್ತಿದೆ. ನೂರಾರು ಹಳ್ಳಿಗಳನ್ನ ಬಯಲು ಶೌಚಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ.
2: ತುಂಬೆ ಹರಿಯುವ ಚರಂಡಿಗಳು, ಎಲ್ಲೆಡೆ ಹರಡಿರುವ ಕಸ, ಬೆಳಗ್ಗೆ ಮತ್ತು ಸಂಜೆ ತೆರೆದ ಸ್ಥಳಗಳಲ್ಲಿ ಮಲ ವಿಸರ್ಜನೆ ಮಾಡುವ ಜನರು ಮತ್ತು ಪಾನ್ ಗುಟ್ಕಾ ತಿಂದ ನಂತರ ಎಲ್ಲರೇ ಉಗುಳುವ ಜನರು ಇರುವ ಗ್ರಾಮಗಳಲ್ಲಿ ನೀವು ಕೊಳೆಯನ್ನು ಹೇಗೆ ತೆಗೆದುಹಾಕುತ್ತೀರಿ? ಕೊಳಕಿನ ಸಾಮ್ರಾಜ್ಯವನ್ನು ನೀವು ಹೇಗೆ ತೆಗೆದುಹಾಕುತ್ತೀರಿ ಹೇಳಿ.
0: ಎಚ್ಚರಿಕೆಯಿಂದ ಆಲಿಸಿ. ದೇಶದ ಪ್ರತಿಯೊಂದು ಹಳ್ಳಿಯು ಸ್ವಚ್ಛ ಗ್ರಾಮವಾಗುತ್ತಿದೆ. ಇದು ಮಾತ್ರವಲ್ಲ, ಇದು ನಡೆಯುತ್ತಿರುವ ಪ್ರತಿಯೊಂದು ಹಳ್ಳಿಯು ಇದನ್ನು ಪ್ರಚಾರ ಮಾಡುತ್ತಿದೆ.
1: ಸ್ವಚ್ಛತೆ ಮತ್ತು ಸುಜಲ ಸಂದೇಶವು ಪ್ರತಿಯೊಂದು ಹಳ್ಳಿಯಲ್ಲೂ ಹರಡುತ್ತಿದೆ. ಶೀಘ್ರದಲ್ಲೇ ನಾವು ಮಾಲಿನ್ಯದ ಎಲ್ಲಾ ಕುರುಹುಗಳನ್ನು ಅಳಿಸಿ ಹಾಕುತ್ತೇವೆ ಎಂದು ನೀವು ನೋಡುತ್ತೀರಿ.
0: ನಾವು ಸ್ವಚ್ಛವಾಗಿರಬೇಕು, ಇದನ್ನು ಸಂಪೂರ್ಣವಾಗಿ ಸ್ವೀಕರಿಸಿ.
1: ಕೆಲವು ಸ್ಥಳಗಳಲ್ಲಿ ಕೊಳಕು ಬಹಳಷ್ಟು ಹರಡಿದೆ ಎಂದು ನಮಗೆ ತಿಳಿದಿದೆ. ಆದರೆ ನಾವು ಸ್ವಚ್ಛವಾಗಿರಬೇಕು ಎಂದು ನಾವು ನಿರ್ಧರಿಸಿದ್ದೇವೆ.
0: ಮತ್ತು ಇದರ ನಂತರವೂ ನೀವು ಇನ್ನೂ ಆಗಿ ಭಾವಿಸಿದರೆ ನೀವು ನಿಮ್ಮ ತಂತ್ರಗಳನ್ನು ಪ್ರಯತ್ನಿಸಬಹುದು.
1: ಪ್ರದೂಷಿಕ, ನೀವು ಬಯಸುವ ಯಾವುದೇ ಪಿತೂರಿಯನ್ನು ರೂಪಿಸಿ. ನಮ್ಮ ಹಳ್ಳಿಯ ಜನರು ನಿಮ್ಮ ತಂತ್ರಗಳಿಗೆ ಬಲಿಯಾಗುವುದಿಲ್ಲ.
2: ನಿಮ್ಮ ಜನಾಂಗವು ಎಷ್ಟು ಕಾಲ ಇರುತ್ತದೆ ಎಂದು ಕಾಲವೇ ಹೇಳುತ್ತದೆ. ಯಾರೂ ನನ್ನ ದಾಳಿಯಿಂದ ತಪ್ಪಿಸಿಕೊಂಡಿಲ್ಲ. ನೀವು ನನಗೆ ಸವಾಲು ಹಾಕಿದರೆ ನೀವು ತುಂಬಾ ತೊಂದರೆಯನ್ನು ಸಿಲುಕುತ್ತೀರಿ.
0: ನಾವು ಅನೇಕ ಹಿನ್ನಡೆಗಳನ್ನು ಎದುರಿಸುತ್ತಿದ್ದೇವೆ, ಈಗ ನಾವು ಬಿಟ್ಟು ಕೊಡುವುದಿಲ್ಲ.
1: ನಾನು ಎಷ್ಟೇ ತೊಂದರೆಗಳನ್ನು ಎದುರಿಸಿದರೂ ನಾನು ನಿಲ್ಲುವುದಿಲ್ಲ.
2: ನೀವು ಶುದ್ಧ ಮತ್ತು ಪರಿಶುದ್ಧರಾಗುವ ಕನಸು ಬಿಟ್ಟು ಬಿಡಿ. ಶುದ್ಧ ನೀರು ನಿಮ್ಮನ್ನು ಕರೆದೊಯ್ಯುತ್ತದೆ. ಓಹ್, ನೀವು ಸಾಯುತ್ತೀರಿ. ಕಸ ಮತ್ತು ಮಾಲಿನ್ಯದಿಂದ ನಾವು ನಿಮ್ಮ ಜೀವನವನ್ನು ತೆಗೆದುಕೊಳ್ಳುತ್ತೇವೆ.
1: ಈಗ ಸುಮ್ಮನಿರಿ, ನಾವು ಒಮ್ಮೆ ಯಶಸ್ವಿಯಾಗದಿದ್ದರೆ ಈ ಬಾರಿ ನೀವು ಖಂಡಿತವಾಗಿಯೂ ಸೋಲುತ್ತೀರಿ.
0: ಎಲ್ಲರೂ ಅರ್ಥ ಮಾಡಿಕೊಂಡಿರೋದ್ರಿಂದ ನಾವು ನಮ್ಮ ಹಳ್ಳಿಗಳನ್ನು ಮತ್ತು ನಮ್ಮ ಮನೆಗಳನ್ನು ಉಳಿಸಬೇಕು.
1: ಈ ಬಾರಿ ನಮ್ಮ ಸಂಕಲ್ಪ ದೃಢವಾಗಿದೆ. ಪ್ರತಿಯೊಂದು ಹಳ್ಳಿಯು ದೇಶದ ಸ್ವಚ್ಛ ಗ್ರಾಮವಾಗುತ್ತದೆ.
0: ಮತ್ತು ನೀವು ಪ್ರತಿಯೊಂದು ಹಳ್ಳಿಯ ಕಥೆಯನ್ನ ಕೇಳುತ್ತೀರಿ?
2: ನಾನು ನೋಡುತ್ತೇನೆ, ನಾನು ಖಂಡಿತವಾಗಿಯೂ ನೋಡುತ್ತೇನೆ. ನನ್ನ ಸಹೋದ್ಯೋಗಿಗಳು ಮತ್ತು ನಾನು ಹೇಳಿದಂತೆ ನಮ್ಮ ಕೆಲಸವನ್ನು ಪ್ರಾರಂಭಿಸಿದಾಗ ಅದು ಖುಷಿಯಾಗುತ್ತದೆ. ನಾವು ಕೊಳಕು ಕಸವನ್ನು ಹರಡುತ್ತೇವೆ, ದಬ್ಬಾಳಿಕೆಯನ್ನು ಸೃಷ್ಟಿಸುತ್ತೇವೆ. ನಾವು ಖಂಡಿತವಾಗಿಯೂ ನೋಡುತ್ತೇವೆ. ಅವ್ಯವಸ್ಥೆ ಉಳಿದಿರುವಾಗ ನಾನು ಹೊರಡುತ್ತೇನೆ. ಆದರೆ ನೆನಪಿರಲಿ, ನಾನು ಖಂಡಿತವಾಗಿಯೂ ಹಿಂದಿರುಗುತ್ತೇನೆ.
0: ಓ, ಪ್ರದೋಷಿಕ ಹೋದ್ಲು, ಸುಜಲ್ ಸಹ ಎಲ್ಲೋ ಹೋಗಿದ್ದಾನೆ. ಈಗ ಕಾರ್ಯಕ್ರಮದ ಕುರಿತು ಕೇಂದ್ರ ರಾಜ್ಯ ಸಚಿವ ಶ್ರೀ ವಿ ಸೋಮಣ್ಣ ಅವರು ಕೇಳುವರಿಗೆ ನೀಡಿದ ಸಂದೇಶವನ್ನು ನಿಮಗೆ ಪ್ರಸ್ತುತಪಡಿಸೋಣ.
3: ಬಂಧುಗಳೇ, ಸಮುದಾಯದಲ್ಲಿರುವ ಕೇಳುವವರಿಗೆ ನಮಸ್ಕಾರ. ನಾನು ವಿ ಸೋಮಣ್ಣ, ಭಾರತ ಸರ್ಕಾರದ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಖಾತೆ ಸಚಿವ. ನಿಮ್ಮೊಂದಿಗೆ ಭಾರತ ಸರ್ಕಾರದ ಒಂದು ವಿಶೇಷ ಯೋಜನೆಯ ಮೇಲಿನ ಸಂದೇಶವನ್ನು ಈ ಮಾಧ್ಯಮದ ಮೂಲಕ ಹಂಚಿಕೊಳ್ಳಲು ನನಗೆ ಸಂತೋಷವಾಗಿದೆ. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಯವರಾದ ಶ್ರೀ ನರೇಂದ್ರ ಮೋದಿಜಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಜಲಶಕ್ತಿ ಸಚಿವಾಲಯವು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಆಫ್ ಇಂಡಿಯಾದ ಸಹಯೋಗದೊಂದಿಗೆ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ

0: ಜಲ್ಜೀವನ್ ಮಿಷನ್ ಎಂದರೆ ಎಂಬುದರ ಬಗ್ಗೆ ತಿಳಿಸುತ್ತದೆ. ಯೋಜನೆಗಳ ಅನುಷ್ಠಾನ ಮತ್ತು ನಿರ್ವಹಣೆಯಲ್ಲಿ ಸಮುದಾಯವು ಹೇಗೆ ಭಾಗವಹಿಸಬಹುದು, ಇವೆಲ್ಲವನ್ನು ಜಾನಪದ ಹಾಡುಗಳು, ಬೀದಿ ನಾಟಕಗಳು, ತಜ್ಞರ ಸಂದರ್ಶನಗಳು ಮತ್ತು ಸಮುದಾಯ ಚರ್ಚೆಗಳ ಮೂಲಕ ತಿಳಿಸಲಾಗುವುದು. ಸುರಕ್ಷಿತ ಕುಡಿಯುವ ನೀರು, ನೈರ್ಮಲ್ಯ, ಮಹಿಳೆಯರಲ್ಲಿ ಋತುಚಕ್ರ ಸಂಬಂಧಿ ಸ್ವಚ್ಛತೆ, ಕೈ ತೊಳೆಯುವ ಅಭ್ಯಾಸಗಳನ್ನು ಉತ್ತೇಜಿಸುವಲ್ಲಿ ಈ ಕಾರ್ಯಕ್ರಮವು ಸಹಾಯವಾಗಲಿದೆ. ಸಮುದಾಯ ಪ್ರಥಮ ಎಂಬ ಕಲ್ಪನೆ ಈ ಯೋಜನೆಯನ್ನು ವಿಶೇಷವಾಗಿಸುವ ವಿಧಾನವಾಗಿದೆ. ಆಡುಭಾಷೆಯಲ್ಲಿ ಮಾತನಾಡುವ ಮೂಲಕ ಮಕ್ಕಳಿಂದ ಹಿಡಿದು ಹಿರಿಯರಿಗೆ ಪ್ರತಿಯೊಬ್ಬ ನಾಗರಿಕರು ಆರೋಗ್ಯಕರ ಅಭ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ಈ ಕಲ್ಪನೆ ಖಾತ್ರಿಪಡಿಸುತ್ತದೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ಯಾವಾಗಲೂ ಈ ಕಾರ್ಯಕ್ರಮಗಳಿಗೆ ಒತ್ತು ನೀಡುತ್ತಾರೆ. ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಮತ್ತು ಜಲಜೀವನ್ ಮಿಷನ್ ಕೇವಲ ಸ್ವಚ್ಛತೆಗೆ ಮಾತ್ರವಲ್ಲದೆ ಜಲ ಸಂರಕ್ಷಣೆ, ಜಲ ಸುರಕ್ಷತೆ ಮತ್ತು ಸ್ವಾವಲಂಬಿ ಗ್ರಾಮಗಳನ್ನು ಮತ್ತು ಅವುಗಳ ಅಭಿವೃದ್ಧಿಯತ್ತ ಕೆಲಸ ಮಾಡುತ್ತದೆ. ವಿಶೇಷವಾಗಿ ಶಾಲಾ ಮಕ್ಕಳು ಪ್ರತಿನಿತ್ಯ ಕೈ ತೊಳೆಯುವುದನ್ನು ಅಭ್ಯಾಸ ಮಾಡುವುದು, ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ನೀರು ಹಾಗೂ ಸ್ವಚ್ಛತೆಯ ಬಗ್ಗೆ ಚರ್ಚಿಸುವುದು, ಜನತೆಯಲ್ಲಿ ಬರುವುದೇನೆಂದರೆ ನಾವೆಲ್ಲರೂ ಒಟ್ಟಾಗಿ ಈ ಯೋಜನೆಯನ್ನು ಯಶಸ್ವಿಗೊಳಿಸೋಣ. ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋದ ಜೊತೆ ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.
1: ಕೇಂದ್ರ ರಾಜ್ಯ ಸಚಿವ ಶ್ರೀ ವಿ ಸೋಮಣ್ಣ ಅವರು ಕೇಳುಗರಿಗೆ ನೀಡಿದ ಸಂದೇಶವನ್ನ ನೀವು ಕೇಳಿದ್ದೀರಿ. ಸುಜಲ್, ಓ ಸುಜಲ್, ನೀವು ಎಲ್ಲಿ ಕಳೆದು ಹೋಗಿದ್ದೀರಿ? ಪ್ರದೂಷಿಕ ಹೋಗಿದ್ದಾರೆ, ಈಗ ಎಚ್ಚರಗೊಳ್ಳಿ.
2: ನಾನು ನಿದ್ರಿಸುತ್ತಿಲ್ಲ, ನಾನು ಏನೋ ಯೋಚಿಸುತ್ತಿದ್ದೇನೆ.
1: ನೀವು ಏನು ಯೋಚಿಸುತ್ತಿದ್ದೀರಿ?
2: ಪ್ರದೂಷಿಕ ಬಗ್ಗೆ. ಅದು ಯಾರು? ಅವಳಿಲ್ಲಿ ಏಕೆ ಬಂದ್ಲು?
1: ಅದು ಯಾರೇ ಆಗಿರ್ಲಿ, ಒಂದು ವಿಷಯ ಖಚಿತ, ಗಮನದಲ್ಲಿನ ಸಣ್ಣದೊಂದು ಕೊರತೆಯನ್ನು ಸಹ ವೈಫಲ್ಯವೆಂದು ಪರಿಗಣಿಸುವ ಅಭಿಯಾನದಲ್ಲಿ ನಾವು ಭಾಗಿಯಾಗಿದ್ದೇವೆ.
2: ನೀವು ಹೇಳಿದ್ದು ಸರಿ, ಇದು ತುಂಬಾ ಸೂಕ್ಷ್ಮವಾದ ವಿಚಾರ. ಇಲ್ಲಿ ನಮ್ಮನ್ನು ಮೋಸಗೊಳಿಸುವವರ ಜನರ ಕೊರತೆ ಇಲ್ಲ.
1: ಆದರೆ ಪ್ರದೂಷಿಕ ಬಂದು ನಮಗೆ ಒಂದು ವಿಷಯವನ್ನ ಕಲಿಸಿದಳು.
2: ಏನು?
1: ಕೆಲಸ ಇನ್ನೂ ಅಪೂರ್ಣವಾಗಿದೆ, ಮಾಡಬೇಕಾದ ಕೆಲಸಗಳು ಬಹಳಷ್ಟು ಉಳಿದಿವೆ ಎಂದು ಅವಳು ಎಚ್ಚರಿಕೆ ನೀಡಿದಳು.
2: ಮತ್ತು ಪ್ರತಿಯೊಬ್ಬ ಕೇಳುಗ, ಪ್ರತಿಯೊಬ್ಬ ಗ್ರಾಮಸ್ಥರು ಅರ್ಥ ಮಾಡಿಕೊಳ್ಳಬೇಕಾದದ್ದು ಇದನ್ನೇ. ಸ್ವಚ್ಛತೆ ಮತ್ತು ಉತ್ತಮ ನೀರಿನ ನಡುವೆ ಬಲವಾದ ಸಂಪರ್ಕವಿದೆ. ಸ್ನಾನಗೃಹವಿದ್ದರೂ ನೀರಿಲ್ಲದಿದ್ದರೆ ಹೇಗೆ? ನಲ್ಲಿ ಇದ್ದರೂ ನೀರಿಲ್ಲದಿದ್ದರೆ ಹೇಗೆ? ಅಲ್ಲದೆ ಕೈ ತೊಳೆಯುವುದು ಅಗತ್ಯ ಆದರೂ ನೀರಿಲ್ಲದಿದ್ದರೆ ಹೇಗೆ? ಆದ್ದರಿಂದ ಗ್ರಾಮೀಣ ಭಾರತ ಮುಖವನ್ನು ಪರಿವರ್ತಿಸಲು ಸ್ವಚ್ಛ ಭಾರತ್ ಮಿಷನ್ ಮತ್ತು ಜಲಜೀವನ್ ಮಿಷನ್ ಒಟ್ಟಾಗಿ ಕೆಲಸ ಮಾಡಬೇಕು. ಇದು ನಿಮ್ಮೆಲ್ಲರಿಂದಲೂ ಅಸಾಧ್ಯ. ಸುಚಿಕಾ, ನೀವು ಹೇಳಿದ್ದು ಸರಿ, ಇದು ಒಳ್ಳೆಯ ಕೆಲಸದ ಹಾದಿಯಲ್ಲಿ ಅನೇಕ ಅಡೆತಡೆಗಳು ನಿಲ್ಲುತ್ತವೆ ಎಂಬುದು ಸಂಕೇತವಾಗಿದೆ. ಆದರೆ ಭಯವಿಲ್ಲದೆ ತಮ್ಮ ಗುರಿಯತ್ತ ಸಾಗುತ್ತಿರುವವರು ಮಾತ್ರ ವಿಜಯಶಾಲಿಗಳು. ಮತ್ತು ಸ್ನೇಹಿತರೆ, ನೆನಪಿಡಿ, ದೇಶದ ಪ್ರತಿಯೊಂದು ಹಳ್ಳಿಯನ್ನು ಸ್ವಚ್ಛ ಮತ್ತು ಸಮೃದ್ಧವಾಗಿಸುವುದು ನಮ್ಮ ದೊಡ್ಡ ಗುರಿಯಾಗಿದೆ.
1: ಪ್ರದೂಷಿಕ ಬಂದರೆ ನಾವು ಏನನ್ನೂ ಸಾಧಿಸಿಲ್ಲ ಎಂದು ಭಾವಿಸಬೇಡಿ. ನಾವು ಈಗಾಗಲೇ ಬಹಳಷ್ಟು ಸಾಧಿಸಿದ್ದೇವೆ. ನಮ್ಮ ಪ್ರದೇಶ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ತುಂಬಾ ಸ್ವಚ್ಛತೆ ಇದೆ ಮತ್ತು ಟ್ಯಾಪ್ ನೀರು ಪ್ರತಿ ಮನೆಗೆ ತಲುಪಿದೆ ಎಂದು ತಿಳಿದು ಪ್ರದೂಷಿಕ ದುಃಖಿತರಾಗಿರಬೇಕು. ಗ್ರಾಮಸ್ಥರೊಂದಿಗೆ ಮಾತನಾಡಿದ ನಂತರ ನಾವು ಶೀಘ್ರದಲ್ಲೇ ಸಂಪೂರ್ಣ ಯಶಸ್ ಅನ್ನು ಸಾಧಿಸಿದ್ದೇವೆ ಎಂದು ನಮಗೆ ತಿಳಿದಿತ್ತು.
2: ಅವರು ಹೇಳುತ್ತಾರೆ, ನೀರು ಉಳಿಸಿ ಮತ್ತು ಮುಂದಿನ 7 ತಲೆಮಾರಿಗಳು ಬದುಕುಳಿಯುತ್ತದೆ. ನಮ್ಮ ಗ್ರಾಮಸ್ಥರು ಹೇಳುತ್ತಿದ್ದುದು ಅದನ್ನೇ.
1: ಮತ್ತು ಅವರು ಸ್ವಚ್ಛತೆಗಾಗಿ ಸಾಧ್ಯವಿರುವ ಎಲ್ಲಾ ಹೆಜ್ಜೆಗಳನ್ನು ಇಡಲು ಸಿದ್ಧರಿದ್ದಾರೆ.
2: ನಾವು ಪ್ರತಿ ವಾರ ಮತ್ತೆ ನಿಮ್ಮೊಂದಿಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಲು ಮತ್ತು ಇನ್ನೂ ಕೆಲವು ಜನರಿಗೆ ನಿಮ್ಮನ್ನು ಪರಿಚಯಿಸಲು ಬರುತ್ತೇವೆ.
1: ನೀವು ಸಹ ಈ ಕಾರ್ಯಕ್ರಮದಲ್ಲಿ ಕೊಡುಗೆ ನೀಡಬೇಕು, ಬೆಂಬಲಿಸಬೇಕು ಮತ್ತು ಭಾಗವಹಿಸಬೇಕು.
2: ಹೇಗೆ? ದಯವಿಟ್ಟು ಇದನ್ನು ನಮಗೆ ತಿಳಿಸಿ.
1: ನಮ್ಮ ಜ್ಞಾನ ಮತ್ತು ಪ್ರತಿಫಲ ವಿಭಾಗದ ಬಗ್ಗೆ ನಾವು ನಿಮಗೆ ಹೇಳುವ ಮೊದಲು ಜಲಶಕ್ತಿ ಸಚಿವಾಲಯದ ಕಾರ್ಯದರ್ಶಿಯಿಂದ ಸಂದೇಶವನ್ನ ಪ್ರಸ್ತುತಪಡಿಸಿಕೊಳ್ಳೋಣ.
3: ನಮಸ್ಕಾರ, ಮೈ ಅಶೋಕ್ ಕುಮಾರ್ ಮೀನಾ, ಸಚಿವ ಪೇಯಜಲ್ ಓ ಸ್ವಚ್ಛತಾ ವಿಭಾಗ, ಜಲ್ ಶಕ್ತಿ ಮಂತ್ರಾಲಯ ಸೆ ಬೋಲ್ ರಹಾ ಹೂ. ಆಪ್ಸೆ ಇಸ್ ಕಮ್ಯುನಿಟಿ ರೇಡಿಯೊ ಕಾರ್ಯಕ್ರಮ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ ರೇಡಿಯೊ ಕಿ ಜುಬಾನಿ ಕೆ ಜರಿಯೆ ಜುಡ್ಕರ್ ಮುಜೆ ಬಹುತ್ ಅಚ್ಛಾ ಲಗ್ ರಹಾ ಹೈ. ಜಬ್ ಹಮ್ ಕಹತೆ ಹೈ ಸ್ವಚ್ಛ ಸುಜಲ್ ಗಾಂವ್, ತೋ ಇಸ್ಕಾ ಮತಲಬ್ ಹೈ ಐಸಾ ಗಾಂವ್ ಜಹಾಂ ಹರ್ ಘರ್ ಮೇ ಸುರಕ್ಷಿತ ಪೇಯಜಲ್ ಪಹುಂಚತಾ ಹೋ.

0: ಪ್ರವೇಶದ ನಂತರ ನಮ್ಮ ಜ್ಞಾನ ಮತ್ತು ಬಹುಮಾನ ವಿಭಾಗವನ್ನು ಹಂಚಿಕೊಳ್ಳುವ ನಮ್ಮ ಭರವಸೆಯನ್ನು ನಾವು ಪೂರೈಸುತ್ತೇವೆ. ಪ್ರತಿ ಬಾರಿಯೂ ನಾವು ನಿಮಗೆ ಪ್ರಶ್ನೆಗಳನ್ನು ಪ್ರಸ್ತುತಪಡಿಸುತ್ತೇವೆ. ಕೆಲವೊಮ್ಮೆ ರಸಪ್ರಶ್ನೆ, ಕೆಲವೊಮ್ಮೆ ಸ್ಪರ್ಧೆ ಮತ್ತು ಸರಿಯಾಗಿ ಉತ್ತರಿಸುವವರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಸಾರ ಮಾಡಲಾಗುತ್ತದೆ. ಸಂಪೂರ್ಣ ಸರಣಿಯ ನಂತರ ಬಹುಮಾನಗಳು ಮತ್ತು ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತದೆ.
1: ಆಟದ ನಿಯಮಗಳು ಸರಳವಾಗಿದೆ. ನಾವು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇವೆ ಮತ್ತು ನೀವು ಅವುಗಳಿಗೆ ಸರಿಯಾಗಿ ಉತ್ತರಿಸಬೇಕು. ನಿಮ್ಮ ಉತ್ತರಗಳನ್ನು ನಮ್ಮ ರೇಡಿಯೋ ಸ್ಟೇಷನ್ ಸಂಖ್ಯೆಗೆ SMS ಅಥವಾ ವಾಟ್ಸ್ಆಪ್ ಮೂಲಕ ಕಳುಹಿಸಿ. ಮೇಡಮ್, ದಯವಿಟ್ಟು ನಮ್ಮ ದೂರವಾಣಿ ಸಂಖ್ಯೆಯನ್ನು ತಿಳಿಸುತ್ತೀರಾ?
0: ನಮ್ಮ ದೂರವಾಣಿ ಸಂಖ್ಯೆ 7026220055 ಇದಕ್ಕೆ SMS ಮಾಡಿ. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 7026220055 SMS ಮಾಡಿ.
2: PM ಜಯ್, ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.
3: ಇನ್ನು ಮುಂದೆ ಯಾರು ಆರೋಗ್ಯ ರಕ್ಷಣೆಯಿಂದ ವಂಚಿತರಾಗುವುದಿಲ್ಲ. ದೇಶಾದ್ಯಂತ 60 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಈಗ 5 ಲಕ್ಷ ರೂಪಾಯಿ ಮೌಲ್ಯದ ಉಚಿತ ಚಿಕಿತ್ಸೆಗೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 1,25,000 ಕ್ರೋರ್ಸ್ಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ ಮತ್ತು ಈ ಸ್ವಾಭಿಮಾನ ಮತ್ತು ಆರೋಗ್ಯದ ಪ್ರಯಾಣ ಮುಂದುವರಿಯುತ್ತದೆ.
4: ಆಯುಷ್ಮಾನ್ ಅಪ್ಲಿಕೇಶನ್ ಅನ್ನು ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಅರ್ಹ ನಾಗರಿಕರು ಮನೆಯಿಂದಲೇ ತಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
0: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರ ಪುದುಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಪ್ರಿಯ ಕೇಳುಗರೆ, ಸ್ವಚ್ಛ ಸುಜಲ ಗ್ರಾಮದ ಕಥೆ ಸಮುದಾಯ ರೇಡಿಯೋ ಜೊತೆ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಸರಣಿ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲಶಕ್ತಿ ಸಚಿವಾಲಯ ಹಾಗೂ ಕುಡಿಯುವ ನೀರು ಮತ್ತು ನಿರ್ಮಲ ಇಲಾಖೆ ಭಾರತ ಸರ್ಕಾರ. ಪ್ರಸ್ತುತಪಡಿಸುತ್ತಿರುವವರು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ.
1: ದೇಶವನ್ನು ಸಂಪೂರ್ಣವಾಗಿ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಜಾಗವಾಗಿಸಲು ಇದು ನಮ್ಮ ಕರೆಯಾಗಿದೆ.
0: ಪ್ರತಿಯೊಂದು ಬದಿಯು ಸ್ವಚ್ಛವಾಗಿದ್ದು ಪ್ರತಿಯೊಬ್ಬ ಮನೆಗೆ ಟ್ಯಾಪ್ ಮೂಲಕ ನೀರು ತಲುಪಿದಾಗ ಮಾತ್ರ ನಮ್ಮ ಹಳ್ಳಿ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಆಗಬಹುದು.
1: ನೀವು ಸರಿಯಾಗಿ ಹೇಳಿದ್ದೀರಿ. ಸ್ವಚ್ಛತೆ ಮತ್ತು ಸ್ವಚ್ಛ ನೀರು ಎಲ್ಲರಿಗೆ ಹತ್ತಿರವಾದದ್ದು.
0: ದೇಹವು ಸ್ವಚ್ಛ ಮತ್ತು ಶುದ್ಧವಾಗಿದ್ದಾಗ ಮಾತ್ರ ಮನಸ್ಸಿಗೆ ಬೆಳಕು ಮೂಡುತ್ತದೆ.
1: ನೀವು ಚಿಂತಿಸದಿರಿ, ಈ ಎಲ್ಲಾ ವಿಷಯಗಳಿಗೆ ನಾವು ಈ ಕಾರ್ಯಕ್ರಮವನ್ನು ತಂದಿದ್ದೇವೆ.
0: ಇದು ಯಾವ ಕಾರ್ಯಕ್ರಮ? ನಮ್ಮ ಕೇಳುಗರಿಗೆ ಇದರ ಬಗ್ಗೆ ತಿಳಿಸಿಕೊಡಿ.
1: ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕಥೆ ರೇಡಿಯೋ ಧ್ವನಿಯಲ್ಲಿ.
0: ಪ್ರತಿಯೊಂದು ಸಂಚಿಕೆಯಲ್ಲಿ ನಾವಿಬ್ಬರು ನಿಮ್ಮೊಂದಿಗೆ ಇರಲಿದ್ದೇವೆ. ನಾನು ಸ್ವಚಿಕ
1: ಮತ್ತು ನಾನು ಸುಜಲ್ ಕುಮಾರ್.
0: ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕಥೆ ರೇಡಿಯೋ ಮೂಲಕ ಹೇಳಲಾಗಿದೆ. ಕಾರ್ಯಕ್ರಮದಲ್ಲಿ ಏನು ನಡೆಯಲಿದೆ ಅವುಗಳನ್ನ ತಿಳಿಸಿಕೊಡಿ ಸುಜಲ್ ಕುಮಾರ್.
1: ನೀವು ತಿಳಿದುಕೊಳ್ಳುತ್ತೀರಾ ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಎಂದರೇನು ಎಂದು? ಸ್ನೇಹಿತರೆ, ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿ ಎಂದರೆ ಹಳ್ಳಿಯಲ್ಲಿರುವ ಪ್ರತಿಯೊಬ್ಬರು ಹೊರಗಿನ ಮಲ ಪ್ರವೃತ್ತಿಯನ್ನು ಮಾಡುವುದಿಲ್ಲ ಹಾಗೂ ಇಂತಹ ಕೆಲಸಗಳನ್ನು ಯಾರೂ ಕಾಣುವುದಿಲ್ಲ. ಇದೊಂದಿಗೆ ಹಳ್ಳಿಯ ಪ್ರತಿಯೊಂದು ಮನೆಗೆ ಪಂಚಾಯತ್ ಕಟ್ಟಡಕ್ಕೆ ಅಥವಾ ಸರ್ಕಾರದ ಕಟ್ಟಡಕ್ಕೆ ಟ್ಯಾಪ್ನಿಂದ ನೀರು ತಲುಪಬೇಕು.
0: ಹೌದು, ನಿಮಗೆ ಗೊತ್ತೇನು, ಪ್ರಧಾನಮಂತ್ರಿಗಳು 2014 ಸ್ವಚ್ಛ ಭಾರತ್ ಮಿಷನ್ ಅನ್ನು ಆರಂಭಿಸಿದ್ದರು ಮತ್ತು 2019 ವೇಳೆಗೆ ದೇಶಾದ್ಯಂತ ಈ ದೇಶವನ್ನು ತೆರೆಯುವ ಮಾಲಿನ್ಯ ಮುಕ್ತ ಎಂದು ಘೋಷಿಸಲಾಯಿತು. ಹಾಗೆಯೇ ಜಲ್ ಜೀವನ್ ಮಿಷನ್ ಅರ್ಗರ್ ಜಲ್ ಕಾರ್ಯಕ್ರಮವು 2019 ಪ್ರಾರಂಭಿಸಲಾಯಿತು ಮತ್ತು ಇದರ ಗುರಿ ಪ್ರತಿಯೊಂದು ಹಳ್ಳಿಯ ಕುಟುಂಬಕ್ಕೆ ಸುರಕ್ಷಿತ ನೀರಿನ ಸರಬರಾಜು ಮಾಡುವುದು.
1: ನಿಮಗಿದು ಗೊತ್ತೇನು, ನಮ್ಮ ರೇಡಿಯೋ ಕಾರ್ಯಕ್ರಮಗಳಲ್ಲಿ ನಾವು ಪ್ರತಿದಿನವೂ ಮನರಂಜನೆ ಮತ್ತು ಮಾಹಿತಿ ಹೊಂದಿರುವ ವಿಷಯಗಳನ್ನು ಪ್ರಸಾರ ಮಾಡುತ್ತೇವೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿಯೂ ನಾವು ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ಕುರಿತು ಹಲವಾರು ಚರ್ಚೆಗಳನ್ನು ಮತ್ತು ಮಾಹಿತಿಗಳನ್ನು ತಲುಪಿಸುವೆವು.
0: ಆದ್ದರಿಂದ ರೇಡಿಯೋನ ಎಲ್ಲಾ ಕೇಳುಗರಿಗೆ, ಅಜ್ಜಿ, ತಾತ, ಮಾವ, ಅತ್ತೆ, ನೀವು ಯಾರೇ ಆಗಿರಲಿ, ನಮ್ಮೊಂದಿಗೆ ಸೇರಿ ಮತ್ತು ನೀವು ನಮ್ಮೊಂದಿಗೆ ಸ್ವಚ್ಛತೆ ಮಹತ್ವವನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳಲು ಸೇರಬೇಕಾಗುತ್ತದೆ.
1: ಮತ್ತು ಮನೆ ಮನೆ ಗಂಗೆ ಯೋಜನೆಯೊಂದಿಗೆ ಈಗ ಪ್ರತಿಯೊಬ್ಬ ಮನೆಗೆ ಸ್ವಚ್ಛ ನೀರು ತಲುಪುತ್ತಿದೆ.
0: ನಿಮ್ಮ ದುಡಿಮೆಯು ಹಳ್ಳಿಯನ್ನು ಸ್ವಚ್ಛವಾಗಿಸಲು ಯಶಸ್ವಿಯಾಗಿ ಮಾಡಿದೆ. ನೀವು ಹಳ್ಳಿಯವರು, ಪಂಚಾಯತ್ ರಾಜ್ ಪ್ರತಿನಿಧಿಗಳು, ಶಾಲಾ ಮಕ್ಕಳು, ಶಿಕ್ಷಕರು ಅಥವಾ ಹಳ್ಳಿಯ ಪ್ರಮುಖ ವ್ಯಕ್ತಿಗಳು, ನಿಮ್ಮ ಹತ್ತಿರದ ಪ್ರಯತ್ನಗಳು ನಿಮ್ಮ ಹಳ್ಳಿಯನ್ನು ಸ್ವಚ್ಛಗೊಳಿಸುವಲ್ಲಿ ಯಶಸ್ವಿಯಾಗಲಿವೆ.
1: ಆದರೆ ಇದು ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಯ ಕನಸಿನ ಆರಂಭವಷ್ಟೇ. ನಾವಿನ್ನೂ ವಿಶ್ರಾಂತಿ ಪಡೆಯಲು ಸಾಧ್ಯವಿಲ್ಲ, ಇನ್ನೂ ಕೆಲಸಗಳು ಬಹುದೂರ ಕಾರ್ಯಗತಗೊಳ್ಳಬೇಕಾಗಿವೆ. ಪ್ರಾರಂಭದ ಯಶಸ್ಸಿನಿಂದ ಪ್ರೇರಿತವಾಗಿ ನಾವೆಲ್ಲರೂ ಒಟ್ಟಿಗೆ ಪ್ರಯತ್ನವನ್ನು ಮುಂದುವರಿಸಬೇಕು. ಏಕೆಂದರೆ ದೇಶಾದ್ಯಂತ 100 ಪಟ್ಟು ಹಳ್ಳಿಗಳನ್ನು ಸ್ವಚ್ಛ ಮತ್ತು ನೀರಿನಿಂದ ತುಂಬಿದ ಹಳ್ಳಿಗಳಾಗಿ ರೂಪಿಸಬೇಕಾಗಿದೆ.
0: ಸ್ವಚ್ಛ ಭಾರತ್ ಮಿಷನ್ ಅಡಿ ಹಳ್ಳಿಗಳು ಮುಕ್ತ ಮಾಲಿನ್ಯ ಹೊಂದಿದ ನಂತರ ದೇಶವಾಸಿಗಳಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿದೆ. ಟ್ಯಾಪ್ ನೀರಿನ ಕಾರ್ಯಕ್ರಮಗಳು ಅನೇಕ ಮಹಿಳೆಯರಿಗೆ ತಮ್ಮ ತಲೆಯ ಮೇಲೆ ನೀರು ಒತ್ತ ಚಿತ್ತವನ್ನು ಮುಕ್ತಗೊಳಿಸಿತು. ಇಷ್ಟು ಚೆನ್ನಾಗಿರುವಾಗ ನಾವು ಇನ್ನು ಈ ಕಾರ್ಯಕ್ರಮವನ್ನು ಯಾವ ಕಾರಣಕ್ಕಾಗಿ ಅಗತ್ಯವಿದೆ ಎಂದು ನೀವು ಕೇಳುತ್ತಿದ್ದೀರಿ. ಇದರ ಅಗತ್ಯವನ್ನು ವಿವರಿಸಲು ಭಾರತ ಸರ್ಕಾರದ ಕುಡಿಯುವ ನೀರು ಮತ್ತು ನಿರ್ಮಲ ಇಲಾಖೆಯ ಅಧಿಕಾರಿಯನ್ನ ಕೇಳೋಣ. ಹಾಗಾದರೆ ನೀವು ಸಿದ್ಧರಿದ್ದೀರಾ? ಪ್ರಶ್ನೆಯನ್ನು ಎಚ್ಚರಿಕೆಯಿಂದ ಆಲಿಸಿ. ಇಂದಿನ ಪ್ರಶ್ನೆಯಲ್ಲಿ ನೀವು ಸ್ವಚ್ಛ ಗ್ರಾಮಕ್ಕಾಗಿ ಒಂದು ಉತ್ತಮ ಘೋಷಣೆಯನ್ನು ಬರೆದು ನಮಗೆ ಕಳುಹಿಸಬೇಕು. 3 ಅತ್ಯುತ್ತಮ ಘೋಷಣೆಗಳಿಗೆ ಬಹುಮಾನ ನೀಡಲಾಗುವುದು.
1: ಹಾಗಾದರೆ ಸಿದ್ಧರಾಗಿ ಮತ್ತು ನಿಮ್ಮ ಸ್ವಂತ ಸೃಜನಶೀಲತೆಯಿಂದ ರಚಿಸಲಾದ ಒಂದೇ ಒಂದು ಘೋಷಣೆಯನ್ನು ನಮಗೆ ತ್ವರಿತವಾಗಿ ಕಳುಹಿಸಿ.
0: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮದ ಮೊದಲ ಕಂತಿನಲ್ಲಿ ಕೇಳಿದ್ದೀರಿ.
1: ಕಾರ್ಯಕ್ರಮದ 2ನೇ ಭಾಗದೊಂದಿಗೆ ನಾವು ಶೀಘ್ರದಲ್ಲೇ ಹಿಂದಿರುಗುತ್ತೇವೆ. ಸ್ವಚ್ಛ ಭಾರತ್ ಮಿಷನ್ ಕಾರ್ಯಕ್ರಮದ ಒಂದು ನೋಟ ಮತ್ತು ಇಲ್ಲಿಯವರೆಗೆ ಸಾಧಿಸಿದ ಪ್ರಗತಿ ಕುರಿತು ನಿಮಗೆ ತಿಳಿಸುತ್ತೇವೆ.
0: ನಿಮ್ಮ ಪ್ರದೇಶದಲ್ಲಿ ಏನು ನಡೆಯುತ್ತಿದೆ ಎಂಬುದರ ಕುರಿತು ಮಾಹಿತಿಯನ್ನು ಕೇಳಲು ಮತ್ತು ಹಂಚಿಕೊಳ್ಳಲು ಸಿದ್ಧರಾಗಿರಿ.
1: ಹಾಗಾದರೆ ನಮ್ಮ ಮುಂದಿನ ಸಂಚಿಕೆಗಾಗಿ ಕಾಯಿರಿ.
0: ಹಾಗಾದರೆ ನೀವು ಹಿಂದಿನ ಕಾರ್ಯಕ್ರಮವನ್ನು ಆನಂದಿಸಿದ್ದೀರಿ ಅಲ್ಲವೇ? ಈ ಕಾರ್ಯಕ್ರಮ ಮುಂದುವರಿಯಬೇಕೆಂದು ನೀವು ಭಾವಿಸುತ್ತೀರಿ, ಆದರೆ ಸಮಯದ ನಿರ್ಬಂಧಗಳು ಒಂದು ಅಂಶವಾಗಿದೆ.
1: ನಾವು ಹೊರಡುವ ಮೊದಲು ನಾವು ಹೇಳಲು ಬಯಸುತ್ತೇವೆ, ದಯವಿಟ್ಟು ಎಲ್ಲಾ ವೃದ್ಧರು, ಮಕ್ಕಳು ಮತ್ತು ಯುವಜನರಿಗೆ ಗಮನ ಕೊಡಿ.
0: ಸ್ವಚ್ಛತೆ ಮತ್ತು ಶುದ್ಧತೆಯ ಗಾಳಿ ಬೀಸಿದಾಗ ಮಾತ್ರ ನಮ್ಮ ಗೌರವ ಜೀವಂತವಾಗಿರುತ್ತದೆ.
1: ಸ್ವಚ್ಛ ಸುಜಲ ಗ್ರಾಮ ಯೋಜನೆಯ ಈ ಆಳವಾದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿ.
0: ನಮ್ಮ ಗ್ರಾಮವು ಶುದ್ಧ ಮತ್ತು ಸ್ವಚ್ಛವಾಗಿ ಉಳಿಯುತ್ತದೆ,
1: ಪ್ರಗತಿಯ ನಗು ಮತ್ತೆ ಅರಳುತ್ತದೆ.
0: ಸಮಯ ಕಳೆದು ಹೋದಾಗ ನನಗೆ ಅರಿವೇ ಇರಲಿಲ್ಲ
1: ವಿಷಯ ಹೀಗಿದೆ.
0: ಆದರೆ ನಮಗೆ ಉಳಿಯಲು ಹಲವು ಆಸೆಗಳಿದ್ದರೂ ಸಮಸ್ಯೆ ಇಲ್ಲ.
1: ನಾವು ಸಮಯ ಪಾಲನೆಯನ್ನು ಗೌರವಿಸಬೇಕು.
0: ಈ ವಾರದ ಚರ್ಚೆಯನ್ನು ಒಂದು ಭರವಸೆಯೊಂದಿಗೆ ಇಲ್ಲಿ ಕೊನೆಗೊಳಿಸೋಣ. ಅಲ್ಲಿಯವರಿಗೆ ನಮ್ಮನ್ನು ನೆನಪಿಡಿ. ಮುಂದಿನ ವಾರ ನಾವು ಹಿಂತಿರುಗುತ್ತೇವೆ. ನಾನು ಸ್ವಚಿಕಾ
1: ಮತ್ತು ನಾನು ಸುಜಲ್ ಕುಮಾರ್.
0: ಈ ಘೋಷಣೆಯನ್ನು ಒಮ್ಮೆ ಎತ್ತಿದರೆ ಭಾರತವು ಮತ್ತೊಂದು ಗುರುತನ್ನು ಪಡೆಯುತ್ತದೆ.
1: ಪರಿಸರವು ಶುದ್ಧವಾಗಿದ್ದರೆ ಮತ್ತು ಪ್ರತಿ ಮನೆಗೆ ನೀರು ಇದ್ದರೆ ಸ್ವಚ್ಛ ಸುಜಲ ಗ್ರಾಮ ಅಭಿಯಾನವು ಪೂರ್ಣಗೊಳ್ಳುತ್ತದೆ.
0: ಮತ್ತು ನಾವು ಹೊರಡುವ ಮೊದಲು ಇಂದಿನ ಸಂದೇಶ, ಬೀದಿಗಳನ್ನು ಸ್ವಚ್ಛಗೊಳಿಸಿ, ಪ್ರತಿ ಮನೆಯಲ್ಲೂ ನಲ್ಲಿ ನೀರು, ಕಸ ಎಸೆಯಬೇಡಿ, ಗ್ರಾಮವನ್ನು ಸ್ವಚ್ಛವಾಗಿಡಿ, ನೀರು ಜೀವ, ಪ್ರತಿ ಬಾರಿಯೂ ಅದನ್ನು ಉಳಿಸಿ, ನಾವೆಲ್ಲರೂ ಸ್ನೇಹಿತರೆ, ಸ್ವಚ್ಛ ಮತ್ತು ಜಲ ಸಮೃದ್ಧ ಗ್ರಾಮವನ್ನು ಮಾಡೋಣ.
2: ಪಿಎಂ ಜಯ್, ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.
3: ಇನ್ನು ಮುಂದೆ ಯಾರು ಆರೋಗ್ಯ ರಕ್ಷಣೆಯಿಂದ ವಂಚಿತರಾಗುವುದಿಲ್ಲ. ದೇಶಾದ್ಯಂತ 60 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಈಗ 5 ಲಕ್ಷ ರೂಪಾಯಿ ಮೌಲ್ಯದ ಉಚಿತ ಚಿಕಿತ್ಸೆಗೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 1,25,000 crores ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ ಮತ್ತು ಈ ಸ್ವಾಭಿಮಾನ ಮತ್ತು ಆರೋಗ್ಯದ ಪ್ರಯಾಣ ಮುಂದುವರಿಯುತ್ತದೆ.
4: ಆಯುಷ್ಮಾನ್ ಅಪ್ಲಿಕೇಶನ್ ಅನ್ನು ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಅರ್ಹ ನಾಗರಿಕರು ಮನೆಯಿಂದಲೇ ತಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಗ್ರಾಮ ನಿಮ್ಮ ಗ್ರಾಮ ಹಗಲಿ ಎಮ್ಮೆಯ ಸ್ವಚ್ಛ ಗ್ರಾಮ ಹರಿತರೆ ನಾವು ನೀವು ಹಳ್ಳಿ ಹಳ್ಳಿ ಅರಳಿವು ಗಮ ಗಮಾ.

93ನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಮುಂಜಾನೆ 7 ಗಂಟೆಗೆ. ಆತ್ಮೀಯ ಕೇಳುವರು, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ